ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ವೈಶಾಖ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 3ನೇ ತಾರೀಕು ಭಾನುವಾರ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5:58.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಆಗಸ್ಟ್ 21, 22, 23ರಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ವಿವಿಧ ರೀತಿಯ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ವಿಶೇಷ ಲೋಕದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷ ಲೋಕದಾಲತನ್ನು ತಾಲೂಕು ಮಟ್ಟದಿಂದ ರಾಷ್ಟ್ರಮಟ್ಟದವರೆಗೂ ಹಮ್ಮಿಕೊಳ್ಳಲಾಗಿದ್ದು, ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳಲು ಸಿದ್ಧವಿರುವ ಉಭಯ ಪಕ್ಷಗಾರರು ಸ್ಥಳೀಯ ನ್ಯಾಯಾಲಯಗಳಲ್ಲಿ

ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೂರ್ವ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಸದರಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ. ಕೇಂದ್ರ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. 46,313 ಮೆಟ್ರಿಕ್ ಟನ್ ಅಡುಗೆ ಅನಿಲ ಹೊತ್ತ ಮಾರ್ಷಲ್ ದ್ವೀಪದ ಎಂಟಿ ಸರ್ವ್ ಶಕ್ತಿ ಹಡಗು ಹೊರ್ಮುಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿ ಭಾರತದತ್ತ ಆಗಮಿಸುತ್ತಿದೆ. ಹಡಗಿನಲ್ಲಿ 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿ ಇದ್ದು ಈ ಹಡಗು ಇದೇ 13ರಂದು ವಿಶಾಖಪಟ್ಟಣಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಿ ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಸಮಯೋಚಿತ ಸಿದ್ಧತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ನಿನ್ನೆ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026ಕ್ಕೆ ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂಧನಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 12ರಿಂದ ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು ಜುಲೈ 5ರಂದು ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಿಗ್ಗೆ 7 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಆರು ಗಂಟೆ ಎರಡು ನಿಮಿಷಕ್ಕೆ ಸೇಫ್ ಡ್ರೈವ್ ಗಾನ ಭಜಾನ. 5:40 ಕಾನೂನು ಅರಿವು ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಲಿಸಬಹುದು. ಆಕಾಶವಾಣಿಗೆ 90 ಈ ಸಂದರ್ಭದಲ್ಲಿ ಆಕಾಶಬುಟ್ಟಿ ಹಾಗೂ ಕಗ್ಗದ ಸಿರಿ ಕಾರ್ಯಕ್ರಮಗಳು. 7:45 ಸೇಫ್ ಡ್ರೈವ್ ಗಾನ ಭಜಾನ ಮುಂದುವರಿಯುವುದು. 8:02 ಬೆಳ್ಳಿ ಬದುಕು. 10:02 ಪ್ರೇಮ ನಿನಾದ ಪ್ರಣಯಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾದೋಪಾಸನೆ

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ತೃಪ್ತಿ ಎನ್ನುವುದು ನಮ್ಮ ಪ್ರಯತ್ನಗಳಲ್ಲಿ ಇರುತ್ತದೆಯೇ ಹೊರತು ಸಾಧನೆಯಲ್ಲಿ ಅಲ್ಲ. ಪೂರ್ಣ ಪ್ರಮಾಣದ ಪ್ರಯತ್ನವೇ ಸಂಪೂರ್ಣವಾದ ಗೆಲುವು, ಹೇಗೆಂದರು ಮಹಾತ್ಮ ಗಾಂಧೀಜಿ.

ಸಮಯ 6:44. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದಷ್ಟೇ ತಾಕತ್ತಲ್ಲ, ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಒಂದು ತಾಕತ್ತೆ. ಹೀಗೆಂದರು ವಿನ್ಸ್ಟನ್ ಚರ್ಚಿಲ್.

ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ, ವಿಷಯದ ಸತ್ವವನ್ನು. ವಾದ ಮಾಡುವಾಗ ಎತ್ತರಿಸಬೇಕಾದದ್ದು ಧ್ವನಿಯನ್ನಲ್ಲ, ವಿಷಯದ ಸತ್ವವನ್ನು. ನೆನಪಿರಲಿ, ಪ್ರಕೃತಿ ನಳನಳಿಸುವುದು ಗುಡುಗಿನಿಂದ ಅಲ್ಲ, ಮಳೆಯಿಂದ. ಹೀಗೆಂದರು ಪರ್ಷಿಯನ್ ಕವಿ ರೂಮಿಯೇ.

ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳ ಹಾಗೆ ಹಾರಾಡಲಿ ಬಿಡಿ, ಆದರೆ ಅಲ್ಲೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಸುಭಾಷಿತಾ.

ಸಾಲ, ಗಾಯ, ಬೆಂಕಿ ಮತ್ತು ಚಿಂತೆಯನ್ನು ಸಣ್ಣದೆಂದು ಉಪೇಕ್ಷಿಸಬಾರದು. ಏಕೆಂದರೆ ಇವುಗಳಿಗೆ ದೊಡ್ಡದಾಗಿ ಬೆಳೆಯುವ ಸಾಮರ್ಥ್ಯವಿದೆ. ಮಹಾವೀರ

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ಧಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾಕ್ಟರ್ ಜೋರಾಮ್ ಅನಿಯಾ ಅವರನ್ನು ನೇಮಕ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಅನುಮೋದನೆ ನೀಡಿದ್ದಾರೆ. ಗೆಜೆಟ್ ಅಧಿಸೂಚನೆಯ ಮೂಲಕ ನೇಮಕಾತಿಯ ಕುರಿತು ಸಂಪುಟ ಸಚಿವಾಲಯ ತಿಳಿಸಿದೆ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ನಿನ್ನೆ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ, ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಜನಪರ ಹಾಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭದ್ರ ಬುನಾದಿಯಾಗಿದ್ದು, ಇಂತಹ ಜನಪರವಾಗಿರುವ ಈ ಕಾಯ್ದೆಯನ್ನು ಪ್ರತಿಯೊಬ್ಬ ಅಧಿಕಾರಿ ಅಧ್ಯಯನ ಮಾಡಿ ಸುಗಮ ಆಡಳಿತಕ್ಕೆ ಕೈಜೋಡಿಸಬೇಕು ಎಂದು ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟಿ ವಿಜಯಪುರದಲ್ಲಿ ನಿನ್ನೆ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಾಳೆಯಿಂದ ಇದೇ 8ರವರೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆ ಐಎಂಆರ್ಎಫ್ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಭಾರತದೊಳದ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಕೇಳ್ತಾ ಇದ್ರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಸಮಯ 7:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ 100 ಹಾಸಿಗೆಗಳ ನೌಕರರ ರಾಜ್ಯ ವಿಮಾ ನಿಗಮದ ನೂತನ ಆಸ್ಪತ್ರೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಉದ್ಘಾಟಿಸಲಿದ್ದಾರೆ. ಬಳ್ಳಾರಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ 100 ಹಾಸಿಗೆ ಇಎಸ್ಐಸಿ ಆಸ್ಪತ್ರೆಗೆ ಸಚಿವರು ವರ್ಚುವಲ್ ವೇದಿಕೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಭಾಗವಹಿಸಲಿದ್ದಾರೆ. ಆರ್ಥಿಕ ಇಲಾಖೆ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗದೆ ಬಾಕಿ ಉಳಿದ 32,132 ಹುದ್ದೆಗಳಿವೆ. ಕೆಲ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪರಿಷ್ಕರಣೆ ಬಾಕಿ ಇದೆ. ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಲಿದೆ ಎಂದರು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಲ್ಲಿ 666.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ

0: ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ಆಧರಿಸಿ ರಾಜ್ಯದ 150,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ರೇಷ್ಮೆ ತೋಟಗಾರಿಕೆ ಪಶು ಸಂಗೋಪನೆಯತ್ತ ಯುವ ಕೃಷಿಕರನ್ನು ಸೆಳೆಯಲು ವೈಜ್ಞಾನಿಕ ಹಾಗೂ ಲಾಭದಾಯಕ ಕೃಷಿ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯ ದೇಶಕ್ಕೆ 2ನೇ ಸ್ಥಾನ ಹಾಗೂ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಅಂದಾಜು 60,000 ಎಕರೆ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್, ಸೊನಾಟಾ ಸೇರಿದಂತೆ ಇತರೆ ತಳಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಮೌಲ್ಯವರ್ಧಿತ ಉತ್ಪನ್ನವಾಗಿ ಒಣದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ. ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮ್ಸೇನ್ ಕೋಕರೆ ಜಿಐ ಟ್ಯಾಗ್ ಮಾನ್ಯತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಗತಿಪರ ರೈತರು 1/2 ಎಕರೆ ಹಿಡ್ಕೊಂಡು 100-125 ಎಕರೆವರೆಗೂ ಇವತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ. ಸೋನಾಕ ಇರಬಹುದು, ಮಾನಿಕ್ ಚಮನ್ ಇರಬಹುದು, ಮ್ಯೂಟೇಷನ್ ಆದ ತಳಿಗಳು ಬಂದಿದಾವೆ. ಅವು ಒಣ ದ್ರಾಕ್ಷಿಗೆ ಸೂಕ್ತವಾದ ತಳಿಗಳು. ಹೆಚ್ಚು ಪ್ರಾಮುಖ್ಯ ಅಂದ್ರೆ ಥಾಮ್ಸನ್ ಸೀಡ್ಲೆಸ್ ಒಣ ದ್ರಾಕ್ಷಿ ಸಲುವಾಗಿ ಜಗತ್ತಿನಾದ್ಯಂತ ಅದನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಚಿಕ್ಕ ಮಕ್ಕಳಿಗಿರ್ಬಹುದು, ಸ್ಪೋರ್ಟ್ಸ್ ಮನ್ಗಿರ್ಬಹುದು, ವಯಸ್ಸಾದವ್ರಿಗಿರ್ಬಹುದು, ಒಣ ದ್ರಾಕ್ಷಿಗೆ ಜಿಐ ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಸಂಗಪ್ಪ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ ಎಣಿಕೆಗೆ ಒಟ್ಟು 14 ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ 2 ಮತಗಳು ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡ ಅವರ ಖಾತೆಗೆ ಸೇರ್ಪಡೆಯಾಗಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ಮಧ್ಯಾಹ್ನ 2 ಗಂಟೆಯಿಂದ 5:00 ವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆಗಳು ನಡೆಯಲಿವೆ. ಶಿವಮೊಗ್ಗ ನಗರದ ಒಟ್ಟು 12 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು 4,577 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು ಪ್ರಭಾರಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ತಿಳಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ಮತ್ತು ಬಹುಮಾಧ್ಯಮದ ಮಹತ್ವವನ್ನು ಸಾರಲು May 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993 ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ವಿಜಯಪುರದ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊಟ್ಟಿಗೆಗೊಲ್ಲಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೆಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ

ದೇಹದಲ್ಲಿ H5N1 ಏವಿಯನ್ ಇನ್ಫ್ಲೂಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರಾ ಜಲಾಶಯಕ್ಕೆ ಇಂದು ಬೆಳಗ್ಗೆ 9 ಗಂಟೆಗೆ ಜಲಸಂಪನ್ಮೂಲ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಲಿದ್ದಾರೆ. ಜಲಾಶಯಕ್ಕೆ ನೂತನವಾಗಿ ಅಳವಡಿಸಲಾಗುತ್ತಿರುವ ಕ್ರಸ್ಟ್ಗೇಟ್ ಕಾಮಗಾರಿಯನ್ನು ಪರಿವೀಕ್ಷಿಸಲಿದ್ದಾರೆ. ಬಳಿಕ 11:30ಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರಿಗೆ ತೆರಳಲಿದ್ದಾರೆ. 1923ರಲ್ಲಿ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಪ್ರಥಮ ಬಾರಿಗೆ ಮೇ 1ನ್ನು ಕಾರ್ಮಿಕ ದಿನವಾಗಿ ಆಚರಿಸಿತ್ತು ಎಂದು ಕಲಬುರಗಿ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ತಿಳಿಸಿದ್ದಾರೆ. ಶಹಾಬಾದ್ ರಸ್ತೆಯ ನಂದೂರು ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದುಡಿಮೆಗೆ 8 ಗಂಟೆ, ಮನೋರಂಜನೆಗೆ 8 ಗಂಟೆ ಹಾಗೂ ವಿಶ್ರಾಂತಿಗೆ 8 ಗಂಟೆ ಎಂಬ ತತ್ವವನ್ನು ಕಾರ್ಮಿಕ ದಿನಾಚರಣೆ ಪ್ರತಿಪಾದಿಸುತ್ತದೆ ಎಂದರು. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಬಿಝಡ್ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಮಹೇಂದ್ರ ಸಿಂಘಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿ ಜೈನ ಸಮಾಜದ ಸ್ಥಾನಕ ಮಂದಿರ ಹಾಗೂ ತೇರಾಪಂಥ ಸಭಾಭವನಗಳಲ್ಲಿ ನಡೆಯುವ ಧಾರ್ಮಿಕ ಪಾಠಶಾಲೆಗಳಲ್ಲಿ ಸೇವೆ ಸಲ್ಲಿಸುವವರಿಗೆ 6,000 ರೂಪಾಯಿ ಗೌರವಧನ ನೀಡುವಂತೆ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಸುಪ್ರಭಾತ, ಶುಭೋದಯ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ ಶುಭೋದಯ ಕರ್ನಾಟಕ. ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೂರು ಕೃಷ್ಣಮೂರ್ತಿಗಳು ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತು

0: ಕಥೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
1: ನನಗೆ ಇಲ್ಲೊಂದು ವಿಷಯ ಅನ್ನಿಸ್ತು. ಅನೇಕ ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದೀನಿ, ಪಠ್ಯಪುಸ್ತಕ ಅದನ್ನು ಓದಬೇಕು, ವಿಷಯ ಗ್ರಹಣೆ ಮಾಡ್ಕೋಬೇಕು, ಪರೀಕ್ಷೆ ಬರುತ್ತೆ, ಚೆನ್ನಾಗಿ ಅಧ್ಯಯನ ಮಾಡಬೇಕು. ಇದೆಲ್ಲ ತುಂಬಾ ಕಡಿಮೆ ಆಗಿಬಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ, ಸರಿಯಾಗಿ ಓದೋದಿಲ್ಲ. ಅಷ್ಟೇ ಆಚಾರ್ಯಾಗಿರ್ಬೇಕು ಅವನು ಆಚಾರ್ಯ ಅಂತಂದ್ರೆ ಅದನ್ನು ಮಾಡದೆ ತೋರಿಸಬೇಕು. ಅದನ್ನು ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳು ಕಲಿತಾ ಇಲ್ಲ. ಮಹಿಳೆ ತಂದೆ ತಾಯಿಯ ಮಕ್ಕಳ ಮೇಲೆ ಒಂದು ನಿಮಿಷ ಕೂಡ ಗಮನ ಕೊಡ್ತಾ ಇಲ್ಲ. ಮನಃಶಾಸ್ತ್ರಜ್ಞರು ನಿಮ್ಮ ಮಕ್ಕಳ ಸೈಕಾಲಜಿ ಅಲ್ಲೇ ಮಾಡಿದಿರಿ, ಅಲ್ಲೇ ಮಕ್ಕಳು 16 ವರ್ಷ ಆದ್ಮೇಲೆ ಸ್ವತಂತ್ರ ಆಗ್ತಾರೆ. ನಮ್ಮಲ್ಲಿ ನಮ್ಮ ಹತ್ರನೇ ಇಟ್ಕೋತೀವಿ, ಮುದುಕರಾಗೋವರೆಗೂ ಕೂಡ. ಇನ್ ಸ್ಪೈಟ್ ಆಫ್ ಇಟ್ ನಾವು ದೊಡ್ಡವರಿಂದ ನೋಡೋದಕ್ಕೆ ಕಲಿತಾ ಇಲ್ಲ. ಅಂಡ್ ಆಲ್ಸೋ ಈ ಬರ್ನಿಂಗ್ ಅದರ್ಸ್ ಇದೆ ನೋಡಿ ನಮ್ಮಲ್ಲಿ, ಎಲ್ಲಕ್ಕೂ ಇನ್ನೊಬ್ಬನನ್ನು ಹೇಳೋದು, ಇದು ಯಾಕೆ ಬರುತ್ತೆ? ಇದು ಓಡೋ ನೀಡಿ ಪೊಲೀಸ್ಮನ್ ಟು ಚೆಕ್, ಇಸ್ ಇಟ್ ನಾಟ್ ಎನ್ ಇನ್ಸಲ್ಟ್? ಇಟ್ ಇಸ್ ಎನ್ ಇನ್ಸಲ್ಟ್ ಟು ದಿ ಸೆಲ್ಫ್. ನಮಗೆ ನಾವೇ ಅವಮಾನ ಮಾಡಿಕೊಳ್ಳುವ ಖಚಿತವಾದ ದಾರಿ ಎಂದ ನಮ್ಮ ಮಡತಿಗೆ ನಿಮ್ಮ ಕಣ್ಣನ್ನು ನೋಡೋದು, ನಾವು ಬಿಲೀವ್ ಇನ್ ದ ರಿಫ್ಲೆಕ್ಷನ್ ಆಫ್ ಅವರ್ಸ್. ಎಕ್ಸಾಕ್ಟ್ಲಿ, ನಿಮ್ಮ ಕಣ್ಣನ್ನು ನಾನು ಹೇಗೆ ಇಲ್ಲಿ ಕಾಣಿಸ್ತೀನೋ ಅದೇ ನಾನು ಅನ್ನುವ ಒಂದು ಭ್ರಾಂತಿನಲ್ಲಿ ಬರುತ್ತೀವಿ. ಅಂದ್ರೆ ನನ್ನ ತನಕ್ಕೆ ನಾನು ಒಂದು ಲಕ್ಷಣ ಸಿದ್ಧಾಂತ ಕೊಡೋ ವಿದ್ಯಾಭ್ಯಾಸವಾಗಲಿ, ಯೋಗ್ಯತೆಯಾಗಲಿ, ಈ ಲಾಸ್ತಿಕ ಚಿಂತನೆಯಾಗಲಿ ಬರಲೇ ಇಲ್ಲ. ಇದು ತುಂಬಾ ತುಂಬಾ ದುಃಖದ ವಿಷಯ, ತುಂಬಾ ದುಃಖದ ವಿಷಯ. ಕಾರಣ ಏನು ಅಂತಂದ್ರೆ, ನಮ್ಮ ನಿಮ್ಮ ತಲೆಮಾರಿನ ಜನ ಈ ಆದರ್ಶ ವ್ಯಕ್ತಿಗಳನ್ನ ಪುರಾಣ ಬಿಟ್ಬಿಡಿ, ಇತಿಹಾಸ ಬಿಟ್ಬಿಡಿ, ನಮ್ಮ ಜೀವಮಾನ ಕಾಲದಲ್ಲಿ ಬದುಕಿದ್ದ ಈ ಆದರ್ಶ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗೆ ಆದರೂ ಏನೋ ಪಾಠ ಕಲಿತ್ಬೋದು. ಹೌದು, ಈಗ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಠ ಕಲಿಸಬೇಕು ಅಂದ್ರೆ ನಾನೇ ಚಾರಿತ್ರ್ಯ ಇರೋದ್ರ ಮೇಲೆ ಅವ್ರು ನನ್ನನ್ನು ಏನ್ ಕಲಿಬಹುದು, ನಮ್ಮ ಮಾಡೋದನ್ನು ಕಲಿಬಹುದು, ಟೇಬಲ್ ಕಲಿಯಲು ಲಂಚ ಕೊಟ್ಟು ಲಂಚ ತಗೊಳ್ಳೋದನ್ನು ಕಲಿಬಹುದು, ಏನಾದರೂ ಮಾಡಿ ಒಂದು ಕುರ್ಚಿ ಹಿಡಿದು ಬಿಟ್ಟು ಅದನ್ನ ಬಿಡದೇ ಇರೋದನ್ನು ಕಲಿಬಹುದು. ಏನಾಗಿದೆ ಅಂದ್ರೆ ಮಾರಲ್ ಡಿಗ್ರೇಡೇಷನ್ ಆಗ್ತಾ ಇದ್ದಿದ್ರೆ ಸುಖ ಪಡೋ ಸಾಧ್ಯತೆ ಇದೆ ಅನ್ನುವ ಜನ ಇದಾರಲ್ಲ, ಏನ್ ಮಾಡಿ ಕೃಷ್ಣಮೂರ್ತಿಗಳಿಗೆ ಮನಸ್ಸಿಗೆ ಅನ್ಸುತ್ತೆ ಏನಾದ್ರೂ ವರ್ಷಗಳು ಇದೇ ಅಂತ ಕಾಣುತ್ತೆ. ನನಗನ್ಸುತ್ತೆ ಒಂದು ಒಳ್ಳೆ ಒಳ್ಳೆ ಅಂಶವನ್ನು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ನಾವೆಲ್ಲ ಬಲವಾಗ್ತಾ ಇದ್ದೇವೆ, ಹಣ ವಿಷಯದಲ್ಲಿ ಪರವಾಗಿಲ್ಲ, ಹಿಂದಿದ್ದ ಸ್ಥಿತಿ ಅಲ್ಲ. ಈಗ ತುಂಬಾ ಚೆನ್ನಾಗಿದೆ, ಎಲ್ಲರ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಓಡಾಡ್ತಾ ಇರೋದ್ರಿಂದ ನಾವು ಇನ್ನೊಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಆ ದುಡ್ಡನ್ನು ಸದುಪಯೋಗ ಪಡಿಸಿಕೊಂಡು ಇಲ್ಲದಿದ್ದರೆ ನಾವು ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಭಾವನೆ ನಮಗ್ ಬರಬೇಕು. ಅಫ್ಕೋರ್ಸ್ ಅಕ್ಷರಸ್ಥರು ಹೆಚ್ಚಾಗಿದ್ದಾರೆ, ಅವಾಗಿಂದ 25 ವರ್ಷದಲ್ಲಿ ಎಷ್ಟು ಆಗ್ಬೇಕೋ ಅಷ್ಟು ಆಗದೆ ಹೋದರೂ ಕೂಡ ಓದೋದು ಬರೆಯೋದು ಎಲ್ಲ ಬರುತ್ತೆ. ಆದ್ರೆ ನಮ್ಮ ಮೀಡಿಯಾ ನಮ್ಮ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು ಅಷ್ಟು ನಿನ್ನೂ ಕೊಡ್ತಾ ಇಲ್ವೋ ಅಂತ ಅನ್ಸುತ್ತೆ. ಅದು ನಾ ಬೇರೆ ನಿಮ್ಗೆ ಯಾರು ಪರ್ಸನಲ್ ಆಗಿ ತಗೋಬಾರ್ದು, ಯಾಕಂದ್ರೆ ಇವಾಗಿನ ಸಾಧನ ಮೀಡಿಯಾ ಒಂದೇ. ಇನ್ನು ಯಾವ ವಿಧದಲ್ಲೂ ನೀವು ನಮ್ಮ ಮಕ್ಕಳಿಗೆ ನಾವು ಏನನ್ನೂ ರೀಚ್ ಮಾಡೋಕ್ಕಾಗೋದಿಲ್ಲ.
0: ಇವತ್ತಿನ ರತ್ನಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ.

ಕೊಳಲು ಕೊಳಲು ಒಲವು ಬಿಟ್ಟು ಬೇರೆ ಉಂಟೆ ಬಾಳಲಿ, ಪ್ರೀತಿಯೊಂದೇ ಗೆಲ್ಲದೆ. ಜಯ ಸುದರ್ಶನ ಅವರು ಬರೆದ ಗೀತೆ ಕೇಳಿದಿರಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

0: ಶಿವಮೊಗ್ಗ ಸುಬಣ್ಣ ಹಾಗೂ ಬಿಕೆ ಸುಮಿತ್ರಾ ಅವರು ಹಾಡಿದ ಗೀತೆ ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮ ಮುಂದುವರಿಯಲಿದೆ, ವಾರ್ತಾ ಪ್ರಸಾರದ ನಂತರ ಕೇಳ್ತಾ ಇರಿ. ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರು ಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಸಹಾಯಕ ಮತಗಟ್ಟೆಗಳು ಸೇರಿದಂತೆ ಎಲ್ಲ 285 ಮತಗಟ್ಟೆಗಳಲ್ಲಿ ಈ ತಿಂಗಳ 21ರಂದು ಮರು ಮತದಾನ ನಡೆಯಲಿದೆ. ಮತಗಳ ಎಣಿಕೆ ಕಾರ್ಯ ಇದೇ 24ರಂದು ಜರುಗಲಿದೆ. ಏಪ್ರಿಲ್ 29ರಂದು ನಡೆದ ಮತದಾನದ ಸಮಯದಲ್ಲಿ ಗಂಭೀರ ಚುನಾವಣಾ ಅಪರಾಧಗಳು ಕಂಡುಬಂದ ಹಿನ್ನೆಲೆಯಲ್ಲಿ ವರದಿಗಳನ್ನು ಅನುಸರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಆಯೋಗ ತಿಳಿಸಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ 15 ಮತಗಟ್ಟೆಗಳಲ್ಲಿ ನಿನ್ನೆ ನಡೆದ ಮರು ಮತದಾನದಲ್ಲಿ ಸುಮಾರು 90%ರಷ್ಟು ಮತದಾನ ದಾಖಲಾಗಿದೆ. ಮಗ್ರಾಹತ್ ಪಶ್ಚಿಮ ಕ್ಷೇತ್ರದ 11 ಮತ್ತು ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ನಡೆದ ಈ ಪ್ರಕ್ರಿಯೆಯು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಚುನಾವಣಾ ವೀಕ್ಷಕರು ಮತ್ತು ರಿಟರ್ನಿಂಗ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಮರು ಮತದಾನಕ್ಕೆ ಆದೇಶಿಸಿತ್ತು. ಈ ಮೊದಲು ಏಪ್ರಿಲ್ 29ರಂದು ನಡೆದ ಎರಡನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಈ ಮತಗಟ್ಟೆಗಳಲ್ಲಿ ಅಕ್ರಮಗಳು ನಡೆದಿದ್ದವು. ಇದೇ ವೇಳೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಅಸ್ಸಾಂನ 126, ಕೇರಳದ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಹಾಗೆಯೇ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನವಾಗಿತ್ತು. ಪಶ್ಚಿಮ ಬಂಗಾಳದ ಎರಡನೇ ಹಂತದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ

0: ಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ UG ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ UG ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ಧಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ದೇಶ ಮೊದಲು, ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಅವರ ನೀತಿಯು ಪ್ರಾಚೀನ ಕಾಲದಿಂದ ಇಂದಿನ ಕಾರ್ಯಾಚರಣೆಗಳವರೆಗೆ ಭಾರತದ ಮಿಲಿಟರಿ ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಶಸ್ತ್ರ ಪಡೆಗಳು ಯುದ್ಧಭೂಮಿಯಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಧೈರ್ಯವನ್ನು ಪ್ರದರ್ಶಿಸಿವೆ ಎಂದು ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಡಾ.ಆರ್. ಬಾಲಸುಬ್ರಹ್ಮಣ್ಯಂ ಮತ್ತು ಡಾ.ಜೋರಾಮ್ ಅನಿಯಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು, ಅವರ ಅನುಭವ ಮತ್ತು ವಿವಿಧ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯು ನೀತಿ ನಿರೂಪಣೆಯನ್ನು ಹೆಚ್ಚು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಕೊಡುಗೆಗಳು ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವಾಲಯ ಡಾ.ಬಾಲಸುಬ್ರಹ್ಮಣ್ಯಂ ಮತ್ತು ಡಾ.ಅನಿಯಾ ಅವರ ನೇಮಕಾತಿಯ ಬಗ್ಗೆ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಿದೆ. ದೇಶದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿನ್ನೆ ಸ್ವದೇಶಿ ತಂತ್ರಜ್ಞಾನದ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ದೂರಸಂಪರ್ಕ ಇಲಾಖೆಯ C. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಗೃಹ ಸಚಿವಾಲಯದ ಸಹಯೋಗದಲ್ಲಿ ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಲೋಕಾರ್ಪಣೆಯ ಅಂಗವಾಗಿ ನಿನ್ನೆ ಮಧ್ಯಾಹ್ನ ದೇಶಾದ್ಯಂತ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು, ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಸೈರನ್ ಶಬ್ದದೊಂದಿಗೆ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಲಾಯಿತು. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಈ ವ್ಯವಸ್ಥೆಯು ಲಕ್ಷಾಂತರ ಜನರಿಗೆ ಕ್ಷಣಾರ್ಧದಲ್ಲಿ ಭೌಗೋಳಿಕ ಆಧಾರಿತ ಎಚ್ಚರಿಕೆಗಳನ್ನು ತಲುಪಿಸುವ ಮೂಲಕ ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂದರು. ಸಾಂಪ್ರದಾಯಿಕ SMS ವ್ಯವಸ್ಥೆಗಿಂತ ವೇಗವಾಗಿರುವ ಈ ತಂತ್ರಜ್ಞಾನ ನೆಟ್ವರ್ಕ್ ದಟ್ಟಣೆಯ ನಡುವೆಯೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ದಿಢೀರ್ ಪ್ರವಾಹ ಅಥವಾ ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಎಚ್ಚರಿಕೆ ನೀಡುವ ಮೂಲಕ ನಾಗರಿಕರ ಸುರಕ್ಷತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್. ಜಯಶಂಕರ್ ಅವರು ಇಂದಿನಿಂದ ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10 ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಈ ಮೂರು ದೇಶಗಳು ಗಿರ್ಮಿಟಿಯಾ ಸಮುದಾಯದ ಉಪಸ್ಥಿತಿಯಿಂದಾಗಿ ಭಾರತದೊಂದಿಗೆ ವಿಶೇಷ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳನ್ನು ಹೊಂದಿವೆ. ಈ ಭೇಟಿಯ ಅವಧಿಯಲ್ಲಿ ಸಚಿವ ಡಾ.ಎಸ್. ಜಯಶಂಕರ್ ಈ ರಾಷ್ಟ್ರಗಳ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವರೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಎಲ್ಲ ಆಯಾಮಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಒಳಗೊಂಡಿರಲಿವೆ. ಈ ಭೇಟಿಯು ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಕೋ ದೇಶಗಳೊಂದಿಗೆ ಭಾರತದ ಸಹಕಾರದ ವೇಗವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಮುಂಬೈ ಇಂಡಿಯನ್ಸ್ ತಂಡ ನೀಡಿದ್ದ 160 ರನ್ಗಳ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ 18.1 ಓವರ್ಗಳಲ್ಲಿ 2 ವಿಕೆಟ್ಗಳ ನಷ್ಟಕ್ಕೆ 160 ರನ್ ಗಳಿಸಿತು. ಇದಕ್ಕೂ ಮೊದಲು ಮುಂಬೈ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿತ್ತು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ ಎರಡನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರುಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ NEET UG. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಕಣ್ಣ ಸನ್ನೆಯಲ್ಲೇ ಎದೆಯ ಬೇಗ ಮುರಿದವನು ಎಲ್ಲಿ ಹೋದ? ದುಂಡಿರಾಜ್ ಅವರ ಕವನ ಕೇಳಿದಿರಿ, ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ. ಕೇಳ್ತಾ ಇದ್ದೀರಿ ಶುಭೋದಯ ಕರ್ನಾಟಕ, ಮಾತು ಮಾಹಿತಿ ಪ್ರಕಟಣೆ ಪ್ರಚಲಿತ. ಶುಭೋದಯ ಕರ್ನಾಟಕದಲ್ಲಿ ಭಾವಗೀತೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಪತ್ರಕರ್ತರಿಗೆ ನ್ಯಾಯಮಾರ್ಗದಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಪೂರಕವಾಗೋದಕ್ಕೆ, ಈ ಒಂದು ವಾತಾವರಣವನ್ನು ಕಲ್ಪಿಸೋದಕ್ಕೆ ಈ ದಿನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಆಚರಿಸಲಾಗ್ತಾ ಇದೆ. ಮಾಧ್ಯಮ ಸ್ವಾತಂತ್ರ್ಯದ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಬೇಕು ಅನ್ನೋದು ಈ ದಿನದ ಉದ್ದೇಶ. 1991 ಆಫ್ರಿಕನ್ ಪತ್ರಕರ್ತರು ಮೊದಲ ಬಾರಿ ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತಿದರು. ಆಮೇಲೆ ಮೇ 3 ಪತ್ರಿಕಾ ಸ್ವಾತಂತ್ರ್ಯದ ತತ್ವಗಳನ್ನು ಕುರಿತು ಅವರು ಹೇಳಿಕೆಗಳನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಈ ದಿನವನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಆಚರಿಸಲಾಗುತ್ತೆ. 1991 ಯುನೆಸ್ಕೋದ ಸಾಮಾನ್ಯ ಸಭೆಯ ಶಿಫಾರಸಿನ ನಂತರ 1993 ಈ ದಿನವನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಆಚರಿಸುವ ನಿರ್ಣಯವನ್ನು ಮಾಡಲಾಯಿತು.

0: ಹರಿ ವಂದನೆ ಯವ ಏರಿ ಬಂದನೆ. ಚಂದ್ರಶೇಖರ ಕಂಬಾರರ ರಚನೆ ಕೇಳಿದಿರಿ, ಶಾಂತಾಜಯತೀರ್ಥ ಅವರ ಧ್ವನಿಯಲ್ಲಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ ಜಮೈಕಾ, ಸುರಿನಾಮ್ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10ರವರೆಗೆ ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಇಂದು ದೇಶಾದ್ಯಂತ 2026ನೇ ಸಾಲಿನ ನೀಟ್ ಪರೀಕ್ಷೆ ನಡೆಯಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 10 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 3,575 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆ ಬರೆಯಲು ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪರೀಕ್ಷೆಗೆ ಹಾಜರಾಗುವ ಎಲ್ಲ ಅಭ್ಯರ್ಥಿಗಳು ವಸ್ತ್ರ ಸಂಹಿತೆ ಸೇರಿದಂತೆ ಸರ್ಕಾರ ಸೂಚಿಸಿರುವ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಹೇಳಿದ್ದಾರೆ. ಇಂದು ಅಂತಾರಾಷ್ಟ್ರೀಯ ಸೂರ್ಯ ದಿನ. ಇದರ ಅಂಗವಾಗಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಸಾರಂಗಿ ಇಂದು ಬೆಳಗ್ಗೆ ದೆಹಲಿಯಲ್ಲಿ ರನ್ ಫಾರ್ ಸನ್ ಮ್ಯಾರಥಾನ್ಗೆ ಚಾಲನೆ ನೀಡಿದರು. ಭಾರತ ಕಾಂಬೋಡಿಯಾ ದ್ವಿಪಕ್ಷೀಯ ಸಮರಾಭ್ಯಾಸ ಸಿನ್ಬ್ಯಾಕ್ಸ್ 2ನ 2ನೇ ಆವೃತ್ತಿಗಾಗಿ ಭಾರತೀಯ ಸೇನಾ ತುಕಡಿಯು ಕಾಂಬೋಡಿಯಾಕ್ಕೆ ತೆರಳಿದೆ. ನಾಳೆಯಿಂದ ಇದೇ 17ರವರೆಗೆ ಟೆಕೋ ಸೆನ್ ಫ್ನೋಮ್ ಥಾಮ್ ಮ್ರಿಯಾಸ್ ಪ್ರೋವ್ ರಾಯಲ್ ಕಾಂಬೋಡಿಯನ್ ವಾಯುಪಡೆಯ ತರಬೇತಿ ಕೇಂದ್ರದಲ್ಲಿ ಸಮರಾಭ್ಯಾಸವನ್ನು ನಡೆಸಲು ನಿರ್ಧರಿಸಲಾಗಿದೆ ಎಂದು ಭಾರತೀಯ ಸೇನೆಯ ಸಾರ್ವಜನಿಕ ಮಾಹಿತಿಯ ಹೆಚ್ಚುವರಿ ನಿರ್ದೇಶನಾಲಯ ತಿಳಿಸಿದೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತೆಯನ್ನು ತಾಯೋಬಾ ಚಿತ್ರದಿಂದ ಆರಿಸಲಾಗಿತ್ತು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಗದು ಎಂದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ. ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನ ವಿಶೇಷ ಶುಭೋದಯ ಕರ್ನಾಟಕದಲ್ಲಿ ಎಂಟು ಗಂಟೆ 32 ನಿಮಿಷ ಸಮಯ. ಇವತ್ತಿನ ಶೀರ್ಷಿಕೆ ಏನು ಅಂತ ಕೂಡ ಕೆಲವರು ಕೇಳಿದಿರಿ, ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. 8:55 ನಿಮ್ಮ ಸಂದೇಶಗಳೆಲ್ಲವನ್ನ ನೋಡೋಣ. ಇವತ್ತು ಅಂತಾರಾಷ್ಟ್ರೀಯ ಡಾನ್ ಖೋರಸ್ ಡೇ. ಡಾನ್ ಖೋರಸ್ ಡೇ ಅಂದರೆ ಮುಂಜಾನೆ ಇಂಚರದ ದಿನ ಅಥವಾ ಮುಂಜಾನೆ ಗಾನದ ದಿನ ಅಂತ ಹೇಳಬಹುದು. ಬೇಂದ್ರೆ ಅವರು ಹೇಳಿದ್ರಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಹಾಡಲ್ಲಿ ಗಿಡಗಂಟಿಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂತ. ಹಾಗೆ ಡಾನ್ ಅಂದರೆ ಮುಂಜಾವಿನ ಸಮಯದಲ್ಲಿ ಬೇರೆ ಯಾವ ಸದ್ದನ್ನೂ ಕೇಳದೆ ನಮ್ಮ ಮನಸ್ಸನ್ನು ಪ್ರಕೃತಿಯ ಮೇಲೆ, ಹಾಗೆ ಹಕ್ಕಿಗಳ ಇಂಚರವನ್ನು ಕೇಳುವುದರಲ್ಲಿ ಕೇಂದ್ರೀಕರಿಸಿದರೆ ಹೇಗಿರುತ್ತೆ. ಹಾಗಾಗಿ ಈ ದಿನ ಬೆಳಗ್ಗೆ ಎದ್ದು ಎಲ್ಲಾದರೂ ದೂರ ನಗರಗಳಿಂದ ದೂರ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಪ್ರಕೃತಿಯ ಮಧ್ಯೆ ಸ್ವಲ್ಪ ಹಾಗೆ ಪ್ರಕೃತಿಗೆ ಕಿವಿಯಾದರೆ ಚಿಲಿಪಿಲಿಯನ್ನು ಕೇಳಬಹುದು. ಈ ಪ್ರಕೃತಿಯ ಗಾನವನ್ನು, ಪ್ರಕೃತಿಯ ಇಂಚರವನ್ನು ನಾವು ಆಲಿಸಬಹುದು. ಡಾನ್ ಖೋರಸ್ ಡೇ.

ಚಿಲಿಪಿಲಿ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೋಲ್ಕತ್ತಾದಲ್ಲಿ ಫಾರ್ವರ್ಡ್ ಬ್ಲಾಕ್, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದ ದಿನ. ಸಾಮ್ರಾಜ್ಯ ಶಾಹಿ ವಿರೋಧಿ ನಾಯಕತ್ವವನ್ನು ಬೆಳೆಸೋದಕ್ಕೆ ಮತ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕು ಅನ್ನುವಂತಹ ಅಂಶಗಳನ್ನು ಇಟ್ಟುಕೊಂಡು ನ್ಯಾಷನಲ್ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪನೆ ಮಾಡಿದರು ಸುಭಾಷ್ ಚಂದ್ರ ಬೋಸ್.

ಚಿಲಿಪಿಲಿ ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತು ಡಾನ್ ಕೋರಸ್ ಡೇ, ಅಂದರೆ ಪಕ್ಷಿಗಳ ಅಥವಾ ಪ್ರಕೃತಿ ಇಂಚರದ ದಿನ ಅಂತ ನಾವು ಹೇಳಬಹುದು. ಈ ದಿನದ ಮತ್ತಷ್ಟು ಮಹತ್ವಗಳನ್ನು ನೋಡೋದಾದರೆ, ಇದೇ ದಿನ ಮೇ 3ನೇ ತಾರೀಕು 1999 ಕಾರ್ಗಿಲ್ ಸಂಘರ್ಷದ ಆರಂಭದ ಸುಳಿವುಗಳು ಸಿಕ್ಕುವು ಅಂತ ಹೇಳಬಹುದು. ಕುರಿಗಾಹಿಗಳು ಇದರ ಸುಳಿವನ್ನು ಕೊಟ್ಟ ದಿನ. ಹಾಗೆ ನಮ್ಮ ಭಾರತೀಯ ಚಲನಚಿತ್ರ ಅಂದಾಗ ಮೊದಲ ಚಲನಚಿತ್ರ ಯಾವುದು ಅಂತ ರಸಪ್ರಶ್ನೆ ಏನಾದರೂ ಕೇಳಿದ್ರೆ ನೂರಾರು ಉತ್ತರಗಳು ತಟಪಟ ಅಂತ ಬರುತ್ತವೆ. ರಾಜ ಹರಿಶ್ಚಂದ್ರ ಅಂತ, ಹೌದಲ್ಲ? ದಾದಾ ಸಾಹೇಬ್ ಫಾಲ್ಕೆ ಅವರು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದ ಚಿತ್ರ ರಾಜ ಹರಿಶ್ಚಂದ್ರ. ಇದು ಭಾರತದಲ್ಲಿ ಬಿಡುಗಡೆಯಾದ ಅಥವಾ ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ಮೊದಲ ಚಿತ್ರ ಅಂತ ಪರಿಗಣಿಸಲ್ಪಟ್ಟಿದೆ. ಈ ಚಿತ್ರ ಮುಂಬೈನಲ್ಲಿ ಬಿಡುಗಡೆಯಾದ ದಿನ ಮೇ 3ನೇ ತಾರೀಕು 1913. ವಿಶೇಷ ಅಂದರೆ ಈ ಚಿತ್ರದಲ್ಲಿ ಎಲ್ಲ ಪಾತ್ರಗಳನ್ನು ಪುರುಷರೇ ನಿರ್ವಹಣೆ ಮಾಡಿದರು. 42 ನಿಮಿಷ ಅವಧಿಯ ಚಿತ್ರವಾಗಿತ್ತು ಇದು.

ಚಿಲಿಪಿಲಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ವಿಶೇಷಗಳು ಅಂತ ನೋಡೋದಾದರೆ, ಕಾರ್ಗಿಲ್ ಸಂಘರ್ಷದ ಆರಂಭದ ಸುಳಿವು ಸಿಕ್ಕ ದಿನ ಎಂದು, ಹಾಗೆ ಮೊದಲ ಭಾರತೀಯ ಚಲನಚಿತ್ರ ರಾಜ ಹರಿಶ್ಚಂದ್ರ ಬಿಡುಗಡೆಯಾದ ದಿನ ಎಂದು, ಅಂತಾರಾಷ್ಟ್ರೀಯ ಧ್ಯಾನ ದಿನ ಅಂತ ಕೆಲವು ಕಡೆ ಇಂದು ಆಚರಣೆ ಮಾಡ್ತಾರೆ. ಹಾಗೆ ಕೆಲವು ದೇಶಗಳಲ್ಲಿ ಈ ದಿನ ನ್ಯಾಯ ದಿನವನ್ನಾಗಿ ಆಚರಿಸ್ತಾರೆ. ಆಮೇಲೆ ಸುಮಾರು 22ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ದಿನ ಟೆಕ್ಸ್ಟೈಲ್ ಡೇ, ಬಟ್ಟೆ ದಿನ ಅಂತ ಆಚರಿಸ್ತಾರೆ. ಈ ದಿನ ಅರುಣಾ ಇರಾನಿ, ಕಲಾವಿದೆ ನಟಿ ಅರುಣಾ ಇರಾನಿ ಅವರ ಜನ್ಮದಿನ. 1952ರಲ್ಲಿ ಅವರು ಜನಿಸಿದ್ದು. ಮೇಘನಾ ರಾಜ್ ನಮ್ಮ ಕನ್ನಡದ ಕಲಾವಿದೆ, ಈಕೆ ಜನಿಸಿದ ದಿನ ಇಂದು.

1990ರಲ್ಲಿ ಅವರು ಹುಟ್ಟಿದ್ದು. ರಾಜಕೀಯ ಮುತ್ಸದ್ದಿ ಕೃಷ್ಣಾ ಮೆನನ್ ಅವರ ಜನ್ಮದಿನ 1896ರಲ್ಲಿ ಜನಿಸಿದ್ದು. ಹಾಗೆ ರಾಜಕೀಯ ಮುತ್ಸದ್ದಿ ನಾಯಕಿ ಉಮಾ ಭಾರತಿ ಅವರ ಜನ್ಮದಿನ ಇಂದು 1959ರಲ್ಲಿ ಅವರು ಜನಿಸಿದ್ದು. ತಬಲಾ ಮಾಂತ್ರಿಕ ಜಾಕೀರ್ ಹುಸೇನ್ ಅವರು ನಮ್ಮನ್ನು ಅಗಲಿದ ದಿನ ಇಂದು. ಚಿಲಿಪಿಲಿ ಶೀರ್ಷಿಕೆಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಡಾನ್ ಕೋರಸ್ ಡೇ.

ಚಿಲಿಪಿಲಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಸಮಯ ಆಗಿದೆ 8:55 ಹತ್ತಿರ ಬಂದಿದ್ದೀವಿ. ನಿಮ್ಮ ಎಲ್ಲ ಸಂದೇಶಗಳನ್ನು ಬೆಳಗ್ಗೆಯಿಂದ ಶುಭೋದಯ ಕರ್ನಾಟಕ, ನಾದೋಪಾಸನೆ, ನುಡಿಮುತ್ತು, ಚಿತ್ರಗೀತೆಗಳು, ಭಾವಗೀತೆಗಳು ಎಲ್ಲವನ್ನ ಕೇಳಿದ್ದೀವಿ, ಕೇಳ್ತಾ ಇದ್ದೀವಿ, ನಿಮ್ಮೊಂದಿಗಿದ್ದೀವಿ. ಹಿಂಗನ್ನಿಸ್ತು, ಈ ರೀತಿ ಅನ್ನಿಸ್ತು ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಿಮ್ಮ ಎಲ್ಲ ಸಂದೇಶಗಳನ್ನು ಹಾಗೆ ವೇಗವಾಗಿ ನೋಡೋದಾದರೆ ಶುಭೋದಯ

ಕರ್ನಾಟಕ ತುಂಬಾ ಚೆನ್ನಾಗಿತ್ತು, ನಮಗೆ ಇಷ್ಟ ಆಗತ್ತೆ, ಕಾರ್ಯಕ್ರಮಗಳನ್ನು ತಪ್ಪದೆ ನಾವು ಕೇಳ್ತೀವಿ, ನುಡಿಮುತ್ತು ಬಂದರೆ ಅಂತೂ ಹೆಚ್ಚು ಕಿವಿ ಕೊಡ್ತೀವಿ ಅಂತಾರೆ ನವೀನ್ ಕುಮಾರ್ ಗೊರಗುಂಟೆ ಪಾಳ್ಯದಿಂದ. ಹನುಮಂತಪ್ಪ ಹುಲಗಮ್ಮನವರ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನಾಗರಾಜ್ ಕೊಡೇಕಲ್, ವಿಶ್ರಾಂತಿ ಪಡೆದ ಮಸ್ತಕಕ್ಕೆ ಪಂಚಾಮೃತದ ಅಭಿಷೇಕ ಆದ ಹಾಗೆ ಇರುತ್ತೆ ಈ ಸವಿಜೇನಿನ ನುಡಿಮುತ್ತು ಅಂತ ಹೇಳಿದಿರಿ. ವಸಯ್ಯ ಸ್ವಾಮಿ ಇಮಾಮಾಬಾದ್ ನಾದೋಪಾಸನೆಯಲ್ಲಿ ಇವತ್ತು ವಿಶೇಷವಾದ ಗೀತೆಗಳು ಮೂಡಿಬಂದವು, ನಮಗೆ ಇಷ್ಟ ಆಯಿತು ಅಂತಾರೆ. ಮಂಡಿಕಲ್ ಕೃಪಾ ಉಮೇಶ್ ಚನ್ನಪ್ಪ ಜೆಪಿ ನಗರದಿಂದ, ನಳಿನ ಲಂಕೇಶ್ ವಿಜಯನಗರದಿಂದ, ಚನ್ನೇಗೌಡ ಮಾಕನೂರು ಬಾಳಿಗೆ ಬೆಳಕು ಚೆಲ್ಲುವ ನುಡಿಮುತ್ತುಗಳು ಸಂತೋಷವಾಗುತ್ತೆ ಅಂತಾರೆ ಸಾವಿತ್ರಿ ಉಮೇಶ್. ಹೆಸರನ್ನು ಹಾಕಲಿಲ್ಲ ನಮ್ಮ ಶ್ರೋತೃ 985. ಕೋಮಲರಾಮು ಶಿವರಾಮ ಕಾರಂತ ನಗರದಿಂದ, ಮೈಸೂರಿನಿಂದ ವೀರೇಶ್ ಬಿ ಕೊಣ್ಣೂರು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಮತೇನಟ್ಟಿ ಗ್ರಾಮದ ನಮ್ಮ ಶ್ರೋತೃ ರುಕ್ಮಿಣಿ ಕಂಬಾರ್, ರಾಜು ಕುಂಬಾರ್ ಮತ್ತು ಮನೆಯವರು, ಮೈಸೂರಿನಿಂದ ರಾಜೇಶ್ ವಿದ್ಯಾ ಶ್ರೀ ಮತ್ತು ಮನೆಯವರು, ಹರೀಶ್ ಮಲ್ಲೇಶ್ವರದಿಂದ. ಇವತ್ತಿನ ಕನ್ನಡ ರತ್ನಭಂಡಾರದಲ್ಲಿ ತುಂಬಾ ಗೊರಗೊರ ಸದ್ದಿತ್ತು, ಸರಿಯಾಗಿ ಕೇಳಿಸಿಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ, ಅದನ್ನು ಸರಿಪಡಿಸಬಹುದಾ ಅಂತ ಕೇಳಿದಿರಿ. ಖಂಡಿತ ಹೌದು, ಈ ದಿನದ ಕನ್ನಡ ರತ್ನಭಂಡಾರ ಸ್ವಲ್ಪ ಸದ್ದಿನಿಂದ ಕೂಡಿತ್ತು, ಇದನ್ನು ಸಂಜೆಯ ಪ್ರಸಾರದಲ್ಲಿ ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತಾ ಅಂತ ನೋಡೋಣ. ಕೆಲವೊಮ್ಮೆ ಹಳೆಯ ಧ್ವನಿ ಮುದ್ರಣಗಳು ಪ್ರಸಾರದಲ್ಲಿ ಈ ರೀತಿ ಬರೋದು ಉಂಟು, ಕ್ಷಮೆ ಇರಲಿ ಕೇಳುಗರೆ. ಹಾಗೆ ಬಾಗಲಕೋಟೆ ಅಂಕುಶ್ ದೀಪ ಮಹದೇವ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದೀರಿ. ಕಿಷ್ಕಿಂಧಾ ನಗರದಿಂದ ಗಂಗಾವತಿ ಈರಣ್ಣ ಅವರು, ಎಲ್ಲ ಗೀತೆಗಳು ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು ಅಂತಾರೆ. ವರಲಕ್ಷ್ಮಿ ಪೀಣ್ಯದಿಂದ, ಇವರು ಕೂಡ ರತ್ನಭಂಡಾರದಲ್ಲಿ ಉಂಟಾದ ಸದ್ದಿನ ಬಗ್ಗೆ ಹೇಳಿದಿರಿ. ನಾಗರಾಜ ಶರ್ಮ, ಶಂಭೋ ಶಿವಶಂಕರ ಬೆಳಗಿನ ಭಾವಗೀತೆ ಬಹಳ ಚೆನ್ನಾಗಿತ್ತು, ಖುಷಿಯಾಯಿತು, ನಮ್ಮನ್ನು ರೇಡಿಯೋ ಬಿಟ್ಟು ಕದಲದ ಹಾಗೆ ಮಾಡಿದಿರಿ ಅಂತ ಹೇಳ್ತಾರೆ. ಕೌಸಲ್ಯ ಬನಶಂಕರಿಯಿಂದ, ಇಂದಿನ ಶೀರ್ಷಿಕೆ ಏನು ಅಂತ ಕೇಳಿದಿರಿ, ಈಗಾಗಲೇ ಗೊತ್ತಾಗಿದೆ, ಇವತ್ತು ವಿಶ್ವ ಡಾನ್ ಕೋರಸ್ ಡೇ ಅಂತ ಆಚರಿಸ್ತಾರೆ. ಅಂದರೆ ಮುಂಜಾನೆ ಯಾವುದೇ ಇತರ ಸದ್ದುಗಳಿಗೆ ಕಿವಿ ಕೊಡದೆ ನಾವು ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಲೀನವಾಗಿ ಪಕ್ಷಿಗಳ ಇಂಚರವನ್ನು ಆಲಿಸುವ ದಿನ. ಹಾಗಾಗಿ ಚಿಲಿಪಿಲಿ ಅನ್ನುವ ಶೀರ್ಷಿಕೆ ಗೀತೆಗಳನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಪೂರ್ಣಿಮಾ ಮೇಸ್ತ್ರಿ ಜಯನಗರದಿಂದ, ಡಾಕ್ಟರ್ ಅನಂತಕುಮಾರ ಅರಸು ಕಡಬದಿಂದ, ಅಕ್ಕ ಮಹಾದೇವಿ ಕೊಡೇಕಲ್ ಗಂಗಾವತಿಯಿಂದ, ಎಷ್ಟು ಚೆನ್ನಾಗಿದೆ ಚಿಲಿಪಿಲಿ ಅಂತಾರೆ. ಬಸವೇಶ್ವರ ನಗರದ ಗೋವಿಂದ್ ಸ್ವಾಮಿ ಮತ್ತು ಮನೆಯವರು, ನಾಗರತ್ನ ರಾಜಾಜಿನಗರದಿಂದ ಡಾಕ್ಟರ್ ಅಂಬುಜಾ ಮಳಕೇಡ್ಕರ್, ಬಹಳ ದಿನಗಳ ಮೇಲೆ ನಾನು ಇವತ್ತು ಚಿಲಿಪಿಲಿ ಕೇಳ್ತಾ ಕೇಳ್ತಾ ಕೇಳ್ತಾ ಒಂದು ಕವನವನ್ನು ಬರೆದುಬಿಟ್ಟೆ ಅಂತಾರೆ. ಚಿಲಿಪಿಲಿ ಹಕ್ಕಿಗಳ ಗಾನದಲ್ಲಿ ನಿನ್ನ ನಗು ಕೇಳಿದಂತೆ, ಹೂವು ದುಂಬಿಯ ಮಿಲನದಲ್ಲಿ ನಮ್ಮ ಬಂಧ ಅರಳಿದಂತೆ, ತಂಗಾಳಿಯ ಮೃದುವಾದ ಸ್ಪರ್ಶದಲ್ಲಿ ನಿನ್ನ ಮಾತು ತಾಕಿದಂತೆ, ಅಂತರಂಗದ ವೀಣೆಯಲ್ಲಿ ನನ್ನ ಹೃದಯ ಕಂಪಿಸಿದಂತೆ, ರೋಮಾಂಚ ಭಾವ ತನು ಮನವ ನಡುಗಿಸಿ ಕುಣಿಸಿತು. ಹೀಗೆ ಒಂದು ದೊಡ್ಡ ಕವನವನ್ನು ಬರೆದು ಕೊನೆಯಲ್ಲಿ ಅವರು ಹೇಳ್ತಾರೆ, ನನ್ನದೆಲ್ಲವೂ ನಿನ್ನದಾಗುವ ಆಸೆಯಲ್ಲಿ ಚಿಲಿಪಿಲಿಯಲ್ಲಿ ಕಳೆದು ಹೋಯಿತು ಅಂತ. ಧನ್ಯವಾದ ನಿಮ್ಮ ಕವನಕ್ಕೆ, ಬಹಳ ದಿನಗಳ ಮೇಲೆ ನಿಮ್ಮ ಕವನವನ್ನು ಓದುವ ಸುಯೋಗ. ಆತ್ಮೀಯರೇ, ಬೆಳಗಾವಿ ಕನಬರ್ಗಿಯ ಬಸವರಾಜ್ ಕುಂಬಾರ್ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದೀರಿ. ಇನ್ನೂ ಸುಮಾರು ಸಂದೇಶಗಳಿವೆ, ಸಾಧ್ಯ ಆದರೆ ಮತ್ತೆ ನಿಮ್ಮ ಸಂದೇಶಗಳನ್ನು ನೋಡೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ.

ಚಿಲಿಪಿಲಿ ಶೀರ್ಷಿಕೆ ಗೀತೆಗಳನ್ನು ಕೇಳಿದಿರಿ. ಇನ್ನು ಇವತ್ತಿನ ಗಾದೆ ಮಾತು ಏನು ಅಂತ ನೋಡೋದಾದರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋಲ್ಲ. ಇದು ಇಂದಿನ ಗಾದೆ ಮಾತು. ಇನ್ನು ಚಿನ್ನ ಬೆಳ್ಳಿ ದರಗಳನ್ನು ನೋಡೋದಾದರೆ, ಇವತ್ತು ಚಿನ್ನ 15,093 ರೂಪಾಯಿ 24 ಕ್ಯಾರೆಟ್, 22 ಕ್ಯಾರೆಟ್ 13,835 ರೂಪಾಯಿ, ಬೆಳ್ಳಿ 2,65,000 ಒಂದು ಕೆಜಿ, ಪೆಟ್ರೋಲ್ 103.5, ಡೀಸೆಲ್ 90.03. ಇದು ನಿನ್ನೆ ವಹಿವಾಟು ಅಂತ್ಯಗೊಂಡಾಗಿನ ದರಗಳು.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಸಾಗೋಣ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಈಗ ಸಮಯ 9:01.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.
1: ಕಾಯಕ ಕೈಲಾಸ ಅನುದಿನ ಉಲ್ಲಾಸ ಈ ಶ್ರಮ ಸಾಹಸ ನಾಳೆಗೆ ಸಂತಸ.
2: ಆತ್ಮೀಯ ಶ್ರೋತೃ ಬಾಂಧವರೇ, ನಮ್ಮ ಕಾರ್ಯಕ್ರಮಗಳಲ್ಲಿ ಆಗಿರುವ ಬದಲಾವಣೆಗಳನ್ನು ನೀವು ಗಮನಿಸಿದ್ದೀರಿ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ ಇಂದಿನ ವಿಶೇಷ ಪ್ರಸಾರವಾಗುತ್ತೆ. ಮಾತು ಮಾಹಿತಿ ಹಾಡುಗಳ ರಸದೌತಣ ಇಂದಿನ ವಿಶೇಷ. ಆಯ್ದ ಒಂದು ವಿಚಾರದ ಬಗ್ಗೆ ದಿನದ ವಿಶೇಷತೆಯ ವಿಸ್ತಾರ ಇಂದಿನ ವಿಶೇಷ. ಪ್ರತಿದಿನ ರಾತ್ರಿ 9:15 ಮಧುರ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ. ಸ್ಪಂದನ ಕಾರ್ಯಕ್ರಮಕ್ಕೆ ನೀವು ಇಮೇಲ್ ಮಾಡಬಹುದು, ಹಾಗೆ ಪತ್ರಗಳನ್ನು ಬರೆಯಬಹುದು. ನಮ್ಮ ಇಮೇಲ್ ವಿಳಾಸ kannadaviwidhabharati@gmail.com kannadaviwidhabharati@gmail.com. ಪತ್ರ ಬರೆಯಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಸೋಮವಾರಗಳಂದು ಮಧ್ಯಾಹ್ನ 1:20 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು, ಇಮೇಲ್ ಆಧಾರಿತ ಪತ್ರಾಧಾರಿತ ಗೀತೆಗಳನ್ನು ನೀವು ಈ ಸಮಯದಲ್ಲಿ ಕೇಳ್ತೀರಿ. ನಮ್ಮ ಅನೇಕ ಶ್ರೋತೃಗಳು ಕೇಳ್ತಾ ಇದ್ರು, ಸಂದೇಶ ಕಳಿಸುವವರಿಗೆ ಮೆಚ್ಚಿನ ಚಿತ್ರಗೀತೆ ಇದೆ, ಫೋನ್ ಮಾಡುವವರಿಗೆ ದಿನ 12:05 ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳಿವೆ. ನಾವು ಪತ್ರ ಬರೆದ್ರೆ ನಮ್ಮ ಗೀತೆಗಳನ್ನು ತಗೊಳ್ಳಲ್ವಾ, ನಾವು ಇಮೇಲ್ ಮಾಡಿದ್ರೆ ತಗೊಳ್ಳಲ್ವಾ ಅಂತ. ಹಾಗಾಗಿ ಸೋಮವಾರ ಈಗ ನಿಮ್ಮ ಇಮೇಲ್ ಆಧಾರಿತ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ಕೇಳಬಹುದು. ಇದಕ್ಕೆ ನೀವು ಯಾವ ವಿಳಾಸಕ್ಕೆ ಇಮೇಲ್ ಮಾಡಬೇಕು? ನಮ್ಮ ಇಮೇಲ್ ವಿಳಾಸ ಮೆಚ್ಚಿನ ಚಿತ್ರಗೀತೆಗೆ ಆದರೆ vbnimmahadu@gmail.com vbnimmahadu@gmail.com. ಪ್ರತಿದಿನ ಸಾಯಂಕಾಲ 4:00 ಇಂದ 5:00 ಪರಿಮಳ ಮುಕ್ತ ಮಾತುಕತೆ

ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರತಿದಿನ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೀವು ಮಾತಾಡ್ತೀರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳ್ತೀರಿ. ಭಾನುವಾರಗಳಂದು ಸ್ಪೆಷಲ್. ಏನಪ್ಪ ಸ್ಪೆಷಲ್ ಅಂದರೆ ಮಕ್ಕಳು ಮಾತಾಡಲಿ. ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೀವಿ. ಕಳೆದ ವಾರ ಯಾರೋ ಒಬ್ರು ಸಂದೇಶ ಕಳಿಸಿದ್ರು, ಈ ಮಕ್ಕಳು ರೇಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ಇವತ್ತಿನ ಮಕ್ಕಳು ಮುಂದಿನ ಆರ್ಜೆಗಳು ಅಂತ. ಭಾಷೆ ಮಕ್ಕಳಿಗೆ ಚೆನ್ನಾಗಿ ಬರಬೇಕು, ಕಮ್ಯುನಿಕೇಷನ್ ಅಥವಾ ಸಂವಹನ ಅಂತೀವಲ್ಲ ಅದು ಅವರಿಗೆ ಬರಬೇಕು. ಹಾಗೆ ರೇಡಿಯೋ ಕೇಳುವ ಅಭ್ಯಾಸ ಆಗಲಿ, ಈ ಎಲ್ಲ ಆಸೆಗಳನ್ನು ಹೊತ್ತು ಭಾನುವಾರಗಳಂದು 12:05 ಮಕ್ಕಳ ಮಾತು ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮಕ್ಕಳ ಇಷ್ಟದ ಗೀತೆಗಳನ್ನು ನಾವು ಕೇಳೋಣ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ.

ಏನು ಇವತ್ತಿನ ವಿಶೇಷ? ಈಗಾಗಲೇ ಎಷ್ಟೊಂದು ವಿಶೇಷಗಳನ್ನು ಮಾತಾಡಿದ್ದೀವಿ. ಇವತ್ತು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ, ಹಾಗೆ ಇವತ್ತು ಒಂದು ವಿಮರ್ಶೆ ಬರೀರಿ ಅಂತ ಹೇಳೋ ದಿನ ಅಂತೆ. ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ನಾವು ಎಷ್ಟೊಂದು ವಿಚಾರಗಳನ್ನು ಕೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ. ಸಾಧ್ಯ ಆದರೆ ಏನಾದರೂ ಒಂದು ಪ್ಯಾರ ಬರೀರಿ ಅಂತ ಹೇಳುವಂತಹ ವಿಮರ್ಶೆ ಬರೆಯಿರಿ ದಿನ ಅಂತ ಕೆಲವು ಕಡೆ ಆಚರಿಸ್ತಾರೆ. ಇವತ್ತು ಸೂರ್ಯನ ದಿನ. ಸುಮಾರು 55 ಹೆಚ್ಚು ದೇಶಗಳಲ್ಲಿ ಈ ದಿನವನ್ನು ಸೂರ್ಯನ ದಿನ ಅಂತ ಆಚರಿಸ್ತಾರೆ. ಸೂರ್ಯ ಶಕ್ತಿಯ ಅರಿವನ್ನು ಮೂಡಿಸಿಕೊಳ್ಳುವ, ಹಾಗೆ ಸೋಲಾರ್ ಎನರ್ಜಿ, ಸೌರಶಕ್ತಿ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಯಾವ ರೀತಿ ಬಳಸಿಕೊಳ್ಳಬಹುದು ಅನ್ನೋದರ ಅರಿವನ್ನು ಮೂಡಿಸುವ ದಿನ ಇಂದು ಸೂರ್ಯಶಕ್ತಿ ದಿನ. ರನ್ ಫಾರ್ ಸನ್ ಅಂತ ಅನೇಕ ಜಾಗಗಳಲ್ಲಿ ಈ ದಿನ ಕಾರ್ಯಕ್ರಮಗಳು ಏರ್ಪಾಡಾಗಿವೆ. ಇವತ್ತು ಧ್ಯಾನ ದಿನ, ನ್ಯಾಯ ದಿನ, ಬಟ್ಟೆ ದಿನ, ಮೊನ್ನೆ ಮೈಸೂರಲ್ಲಿ ಯಾರದೋ ಮನೆಯಲ್ಲಿ ಮಂಚದ ಕೆಳಗಡೆ ಹೋಗಿತ್ತಲ್ಲ ಪ್ರಾಣಿ, ಚಿರತೆ. ಹೌದು, ಇವತ್ತು ಅಂತಾರಾಷ್ಟ್ರೀಯ ಚಿರತೆ ದಿನ ಕೂಡ. ಹೌದು, ಚಿರತೆಗಳು ಅಳಿವಿನಂಚಿನಲ್ಲಿ ಇವೆ. ಪ್ರಪಂಚದಾದ್ಯಂತ ಚಿರತೆ ಅತ್ಯಂತ ವೇಗವಾಗಿ ಓಡುವಂತಹ ಒಂದು ಪ್ರಾಣಿ. ಚಿರತೆಯಿಂದ ಪ್ರಕೃತಿಗೆ ಅನೇಕ ಲಾಭಗಳಿವೆ. ಪ್ರಕೃತಿಯ ಕೊಂಡಿಯಲ್ಲಿ ಚಿರತೆಯನ್ನು ನಾವು ಗಮನಿಸಬೇಕು. ಅಳಿವಿನಂಚಿನಲ್ಲಿ ಇರುವ ಪ್ರಾಣಿಗಳ ಸಂರಕ್ಷಣೆಗೆ ನಾವು ತೊಡಗಬೇಕು. ಇವತ್ತು ಅಂತಾರಾಷ್ಟ್ರೀಯ ಚಿರತೆ ದಿನ.

0: ಸರಿ, ಇಷ್ಟೆಲ್ಲ ದಿನಗಳು ಇದೆ. ಇವತ್ತು ನಾವು ಈ ದಿನ ವಿಶೇಷದಲ್ಲಿ, ಇಂದಿನ ವಿಶೇಷದಲ್ಲಿ ಯಾವುದನ್ನ ಪರಿಗಣಿಸೋಣ? ಇವತ್ತು ಅಂತಾರಾಷ್ಟ್ರೀಯ ನಗು ದಿನ ಕೂಡ. ಎಂತೆಂಥ ನಗುಗಳು ಇವೆ!
1: ಹೇ

ಅಭಿ ಚಿತ್ರದ ಗೀತೆ ಕೇಳಿದಿರಿ. ಉದಿತ್ ನಾರಾಯಣ್, ಸೌಮ್ಯ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಭಂಗಿರಂಗ ಅವರ ರಚನೆಗೆ ಸಂಗೀತ ನೀಡಿದವರು ಗುರುಕಿರಣ್.

ಕೃಷ್ಣಲೀಲಾ ಚಿತ್ರಕ್ಕೆಂದು ಟಿಪ್ಪು ಹಾಗೂ ಅಪೂರ್ವ ಶ್ರೀಧರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಶಿವ ತೇಜಸ್ವಿ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಶ್ರೀಧರ್ ವಿ ಸಂಭ್ರಮ್. ಇಂದಿನ ವಿಶೇಷ, ಇವತ್ತು ನಗು ದಿನ, ವರ್ಲ್ಡ್ ಲಾಫ್ಟರ್ ಡೇ, ಇಂಟರ್ನ್ಯಾಷನಲ್ ಲಾಫ್ಟರ್ ಡೇ ಅಥವಾ ವಿಶ್ವ ನಗು ದಿನ ಅಂತ ಆಚರಿಸ್ತಾ ಇದ್ದೇವೆ. ವಿಶ್ವ ನಗು ದಿನ, ಮುಗುಳ್ನಗು ದಿನ ಅಂದರೆ ವರ್ಲ್ಡ್ ಸ್ಮೈಲ್ ಡೇ, ಅದು ಬೇರೆ ದಿನ ಇದೆ, ಅಕ್ಟೋಬರ್ನಲ್ಲಿ ಅದು ಬರುತ್ತೆ ಅಂತ ಕಾಣುತ್ತೆ. ಇವತ್ತು ನಗು ದಿನ ಅಂದರೆ ಈ ನಗುನಲ್ಲಿ ಎಷ್ಟೆಲ್ಲ ತರಹ ನಾವು ನಗ್ತೀವಲ್ಲ, ಮುಗುಳ್ನಗು, ಮೆಲು ನಗು, ಜೋರು ನಗು, ಹ ಹ ಹ, ಹಿ ಹಿ ಹಿ, ಹೋ ಹೋ ಹೋ, ಹೇಗೆ ಬೇಕಾದರೂ ನಾವು ನಗಬಹುದು. ಒಟ್ಟಿನಲ್ಲಿ ನಗೋದು ಮುಖ್ಯ.

ನಾವು ನಗೋದನ್ನ ಮರೆತೇ ಬಿಟ್ಟಿದೀವಿ. ಅದಕ್ಕೆ ಮದನ್ ಕಟಾರಿಯಾ ಅವರು ನಗಬೇಕು, ನಗೋದು ಕೂಡ ಒಂದು ಯೋಗ ಅಂತ ಹೇಳಿ ಈ ನಗುವನ್ನು ಆರಂಭಿಸಿದರು. ನಗು ಯೋಗ ಅಥವಾ ಲಾಫ್ಟರ್ ಯೋಗ, ಹಾಸ್ಯ ಯೋಗ ಅನ್ನುವುದರ ಸಂಸ್ಥಾಪಕರು ಮದನ್ ಕೊಟಾರಿಯಾ ಅವರು. ಅವರು 1998 ಮುಂಬೈನಲ್ಲಿ ಈ ನಗುವಿನ ದಿನವನ್ನು ಆಚರಿಸಿದರು. 98 ನಂತರದ ದಿನಗಳಲ್ಲಿ ಅದು ವಿಶ್ವದಾದ್ಯಂತ ಹಬ್ಬಿ ಅನೇಕ ದೇಶಗಳಲ್ಲಿ 3 ವಿಶ್ವ ನಗುವಿನ ದಿನ, ವರ್ಲ್ಡ್ ಲ್ಯಾಫ್ಟರ್ ಡೇ ಅಂತ ಆಚರಿಸೋದು ಉಂಟು. ನಗು ದಿನ ಅಂದಾಗ ಸಂತೋಷ ಆಗತ್ತೆ, ನಗ್ತೀವಿ. ನಗು ಅಪರಾಧಗಳನ್ನು ಕಡಿಮೆ ಮಾಡುತ್ತೆ, ದುಡಿಮೆಯನ್ನು ಹೆಚ್ಚಿಸುತ್ತೆ, ಮನುಷ್ಯ ಮನುಷ್ಯನ ಸಂಬಂಧವನ್ನು ಹೆಚ್ಚು ಹೆಚ್ಚು ಬೆಳೆಸುತ್ತೆ, ನಗುವಿನಲ್ಲಿ ಐಕ್ಯತೆ ಇದೆ, ನಾವೆಲ್ಲ ಒಂದು ಅನ್ನೋದನ್ನು ತೋರಿಸೋದಕ್ಕೆ ಮತ್ತು ಇದನ್ನು ಹರಡೋದಕ್ಕೆ ನಗುವಿನಿಂದ ಮಾತ್ರ ಸಾಧ್ಯ. ನಗು ಅದು ವಿಶ್ವ ಭಾಷೆ. ನಗಬೇಕು ನಾವು ಮಾತಾಡಲು ಅಂತ ಹಾಡೇ ಇದೆಯಲ್ಲ,

ಹೀಗೆ ಹಲವಾರು ನಗುಗಳು. ಇವತ್ತು ವಿಶ್ವ ನಗು ದಿನ. ಒಂದಷ್ಟು ನಗುವಿನ ಬಗ್ಗೆ ಮಾತಾಡ್ತಾ ನಗತಾ ನಗತಾ ಸಾಕ್ತಾ ಇದ್ದೀವಿ. ಸಮಯ 9:30. ಸಂದೇಶಗಳು, ನಗುವಿನ ಸಂದೇಶಗಳು ಇಲ್ಲಿ ಹರಿದು ಬರ್ತಾ ಇದೆ. ನಿಮ್ಮ ನಗು ಇಲ್ಲಿ ಕೇಳಿಸ್ತಾ ಇದೆ.

ಹರಿಕಥೆ ಅಲ್ಲ ಗಿರಿಕಥೆ ಚಿತ್ರದ ಗೀತೆ ಕೇಳಿದಿರಿ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಸಂಗೀತ ನೀಡಿದ್ದು ವಾಸುಕಿ ವೈಭವ್. ವಿಶ್ವ ನಗು ದಿನದ ಸಂದರ್ಭದಲ್ಲಿ ನಗು ಬಗ್ಗೆ ಹಾಗೆ ನಗ್ತಾ ನಗ್ತಾ ಇದ್ವಿ. ಒಂದು ನಗುವಿನ ವ್ಯಾಯಾಮ ಅಂತ ಅಂದಾಗ ಸುಮಾರು 40 ತರಹದ ವ್ಯಾಯಾಮಗಳನ್ನು ನಾವು ಮಾಡಬಹುದು. ಲಾಫ್ಟರ್ ಎಕ್ಸರ್ಸೈಸಸ್ ಅಂತ ಇದನ್ನು ನಾವು ಕರಿತೇವೆ. ದೈನಂದಿನ ಸನ್ನಿವೇಶಗಳನ್ನು ಆಧರಿಸಿ 40 ಹೆಚ್ಚು ಸರಳ ವ್ಯಾಯಾಮಗಳು, ಯೋಗಿಕ ಉಸಿರಾಟ ಮಾಡುವಂಥದ್ದು, ಆಟದ ಮನೋಭಾವದಲ್ಲಿ ನಾವು ಒಬ್ರನ್ನೊಬ್ರು ನೋಡ್ತಾ ಹಾಗೆ ನಗುತ್ತಾ ಹೋಗುವಂಥದ್ದು, ಗುಂಪಿನ ಆಟದಲ್ಲಿ ಕೈಕಾಲುಗಳನ್ನು ಆಡಿಸ್ತಾ ನಗೋದು, ಮತ್ತೆ ಜೋರಾಗಿ ನಗೋದು, ಕಣ್ಣು ಮುಚ್ಚಿ ನಗೋದು, ನಾಲಿಗೆಯನ್ನು ತೆರೆದು ನಗೋದು, ಗಹಗಹಿಸಿ ನಗೋದು, ಹೀಗೆ 16 ರೀತಿ ನಾವು ನಗಬೇಕು. ಹಾಗೆ ನಕ್ಕಾಗ ಒತ್ತಡ ಕಡಿಮೆ ಆಗುತ್ತೆ, ನಮಗೆ ರಕ್ತದ ಸಂಚಾರ ದೇಹದಲ್ಲಿ ಹೆಚ್ಚಾಗತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ, ಆರೋಗ್ಯಕರ ಮೂಡನ್ನು ನಾವು ಇಟ್ಕೊಳ್ಳಬಹುದು. ಹೃದಯ ಮತ್ತು ರಕ್ತದೊತ್ತಡದ ನಿಯಂತ್ರಣ ತುಂಬ ಚೆನ್ನಾಗಿರುತ್ತೆ, ಹೃದಯದ ಬಡಿತ ಚೆನ್ನಾಗಿ ಸಾಗುತ್ತೆ, ಇದರಿಂದ ನಾವು ಪಾಸಿಟಿವ್ ಆಗ್ತೀವಿ, ಸಾಮಾಜಿಕ ಸಂಬಂಧಗಳು ಬಲಗೊಳ್ಳುತ್ತವೆ ಅಂತ. ಗ್ರೀಟಿಂಗ್ ಲಾಫ್ ಅಂದರೆ ಕೈ ಮುಗಿದು ನಾವು ಹ್ಯಾಂಡ್ ಶೇಕ್ ಮಾಡ್ತಾ ಕೈಗಳನ್ನು, ಒಬ್ಬರ ಕೈ ಒಬ್ಬರು ಹಿಡಿದು ಕೈ ಕುಲುಕಿ ನಗುವಂಥದ್ದು, ಹಾಗೆ ನಾಲಿಗೆ ಹೊರಚಾಚಿ ನಗೋದನ್ನು ಲಯನ್ ಲಾಫ್ ಅಂತ ಕರೀತಾರೆ. ಮಿಲ್ಕ್ ಶೇಕ್ ಲಾಫ್ ಅಂತ ಒಂದಿದೆ, ಇದು ಎರಡು ಕೈಗಳಿಂದ ಮಿಲ್ಕ್ ಶೇಕ್ ಮಾಡ್ತೀವಲ್ಲ, ಅಂದರೆ ಹಾಲನ್ನು ಲೋಟದಲ್ಲಿ ನಾವು ಕಲಿಸ್ತೀವಲ್ಲ, ಹಾಗೆ ಎರಡೂ ಕೈಗಳನ್ನು ಹೀಗೆ ಹೀಗೆ ಮಾಡ್ತಾ ನಗೋದು. ಆಮೇಲೆ ಕೈನ ಚಪ್ಪಾಳೆ ತಟ್ಟಿ ಜೋರಾಗಿ ಹಾ ಹಾ ಹೋ ಹೋ ಅಂತ ನಗೋದು. ಈ ಎಲ್ಲ

ಕೂಡ ಲಾಫ್ಟರ್ ಎಕ್ಸಸೈಸಸ್ನಲ್ಲಿ ಬರುತ್ತೆ. ಸುಮಾರು 40 ತರಹದ ಲಾಫ್ಟರ್ ಯೋಗ, ನಗು ಯೋಗವನ್ನು ಮದನ್ ಅವರು ನಮಗೆ ಕೊಟ್ಟಿದ್ದಾರೆ.

ಲೈಫಲ್ಲಿ ಗೆಲ್ಲಕ್ಕೆ ನಿಲ್ಲಕ್ಕೆ ಆಟ ಆಡೋದಕ್ಕಿಂತ ನಕ್ಕು ಬಿಟ್ರೆ ಸಾಕು, ತಾನಾಗಿಯೇ ಲೈಫ್ ಸುಗಮ ಆಗುತ್ತೆ. ಟಿಪ್ಪು ಅವರು ಹಾಡಿದ ಆಟ ಚಿತ್ರದ ಗೀತೆ ಕೇಳಿದಿರಿ. ತುಷಾರ್ ರಂಗನಾಥ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ಸಾಧು ಕೋಕಿಲ. ನಗು ಒಂದು ಅಭಿವ್ಯಕ್ತಿ, ಇದು ಸಹಜವಾಗಿ ಇರಬೇಕಲ್ವಾ? ನಗು ತಾನಾಗಿಯೇ ಬರಬೇಕಲ್ವಾ? ನಗುನ ಹುಟ್ಟಿಸ್ಕೊಳಕ್ಕಾಗತ್ತಾ ಅಥವಾ ಸುಮ್ ಸುಮ್ಮನೆ ನಗಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡೋರಿಗೆ ಮದನ್ ಕಟಾರಿಯಾ ಹೇಳ್ತಾರೆ, ಇಲ್ಲ, ನಾವು ಸುಮ್ ಸುಮ್ಮನೆ ನಕ್ಕರೂ ಪರವಾಗಿಲ್ಲ, ನಗುವನ್ನು ಸಹಜವಾದ ಅಭಿವ್ಯಕ್ತಿ ಅಂತ ಭಾವಿಸದೆ ನಾವು ಅದನ್ನು ಕೃತಕವಾಗಿ ನಕ್ಕರೂ ಪರವಾಗಿಲ್ಲ, ನಮ್ಮೊಳಗಿನಿಂದ ನಗ್ತಾ ಇದ್ದೀವಿ ಅಂತ ಅಂದುಕೊಂಡು ಒಂದೆರಡು ಸಲ ನಾವು ನಕ್ಕರೆ ಹಾಗೆಯೇ ಅದು ಬೆಳೆಯುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಅವರು ನಕ್ಕರು ಅಂತ ನಾವು, ನಾವು ನಕ್ಕರು ಅಂತ ಅವರು. ನಗು ಒಂದು ಸೋಂಕಿನ ಹಾಗೆ ಹಬ್ಬುತ್ತೆ. ಈ ನಗು ಆರೋಗ್ಯಕರ ನಗು, ಕುಹಕದ ನಗು ಬೇಡ. ಆರೋಗ್ಯಕರವಾಗಿ ನಾವು ನಕ್ಕಾಗ ನಮ್ಮ ಎಲ್ಲ ಇಡೀ ದೇಹ ಹಗುರವಾಗತ್ತೆ ಅನ್ನೋದು ಮದನ್ ಕಟಾರಿಯಾ ಅವರ ನಗು ಯೋಗದ ಒಂದು ವಿಶೇಷ. ಮತ್ತೆ ಪ್ರಾಣಿಗಳು ನಗುತ್ತವೆ. ನಗುವುದಕ್ಕೆ ಮುಖದಲ್ಲಿ 10-15 ಸ್ನಾಯುಗಳು ಕೆಲಸ ಮಾಡುತ್ತವೆ, ಮತ್ತೆ ಇಡೀ ದೇಹ ಹಗುರಾಗತ್ತೆ ಅಂತ. ಮಕ್ಕಳು ದಿನಕ್ಕೆ ಎಷ್ಟು ಸಲ ನಗ್ತಾರೆ ಗೊತ್ತಾ? ಸುಮಾರು 300-400 ಸಲ. ತಮಗೆ ಅರಿವಿಲ್ಲದ ಹಾಗೆ ವಿವಿಧ ರೀತಿಯಲ್ಲಿ ಮಕ್ಕಳು ನಕ್ಕರೆ ದೊಡ್ಡವರು ಎಷ್ಟು ಸಾರಿ ನಗ್ತಾರೆ ಗೊತ್ತಾ? ಒಂದು ದಿನಕ್ಕೆ ಮಕ್ಕಳು 300-400 ಸಲ ನಕ್ಕರೆ ದೊಡ್ಡವರು 10-25 ಸಲ ಮಾತ್ರ ನಗ್ತಾರಂತೆ. ಅಂದರೆ ನಾವು ದೊಡ್ಡವರಾದ ಹಾಗೆ ನಗೋದನ್ನು ಬಿಟ್ಟೇ ಬಿಡ್ತೀವಲ್ಲ.

ಇವಾಗಂತೂ ಜನ ನಗೋದಕ್ಕೆ ಸ್ಟ್ಯಾಂಡಪ್ ಕಾಮಿಡಿಗಳಿಗೆ ಸಾವಿರಗಟ್ಟಲೆ ದುಡ್ಡು ಕೊಟ್ಟು ಹೋಗ್ತಾರೆ. ಶಿವರಾತ್ರಿ ನಗೆ ಜಾಗರಣೆ ಅಂತ ಆಚರಣೆ ಮಾಡ್ತಾರೆ. ಹಾಸ್ಯ ಕಾರ್ಯಕ್ರಮಗಳು ಎಲ್ಲೆಡೆ ನಡೀತಾ ಇರುತ್ತವೆ. ಹಾಸ್ಯ ಕಾರ್ಯಕ್ರಮಗಳನ್ನು ಮಾಧ್ಯಮಗಳು ಕೂಡ ಹಾಕ್ತವೆ. ಎಲ್ಲ ರೀಲ್ಗಳಲ್ಲಿ ನಾವು ನಗುವನ್ನು ಹುಡುಕ್ತಾನೆ ಇರ್ತೀವಿ, ಆದರೆ ನಗು ಬರಬೇಕಷ್ಟೆ. ಕೆಲವು ಸಾರಿ ಹಾಸ್ಯ ಅಪಹಾಸ್ಯ ಆಗೋದು ಉಂಟು. ಸಾಹಿತ್ಯದಲ್ಲಿ, ಸಿನಿಮಾ, ಕಲೆ ಎಲ್ಲ ಕಡೆ ನಗು ಇದೆ. ಪ್ರಕೃತಿಯಲ್ಲಿ ನಗು ಇದೆ. ನಾವು ನಗುವನ್ನು ಹುಡುಕಬೇಕಷ್ಟೆ. ಜಪಾನ್ನಲ್ಲಿ ಒಸಾಕಾದ ಹಿರೋವೋಕ ಅನ್ನುವ ದೇವಾಲಯದಲ್ಲಿ ವರ್ಷದ ಕೊನೆಯಲ್ಲಿ ನಗುವಿನ ಹಬ್ಬ ಅಂತ ಮಾಡ್ತಾರೆ. ಇದೊಂದು ಧಾರ್ಮಿಕ ಆಚರಣೆ. ಸುಮಾರು 100 ಜನ ಅಲ್ಲಿ ಸೇರ್ತಾರೆ. 20 ಸತತವಾಗಿ ನಗಬೇಕು ಅನ್ನೋದು ನಿಯಮ. ಹಿಂದಿನ ವರ್ಷದ ದುಃಖಗಳನ್ನು ತೊಳೆದು ಹಾಕುವಂತಹ ನಗು ಬರಬೇಕು, ಒಳಗಿನಿಂದ ನಗು ಹುಟ್ಟಿ ಬರಬೇಕು, ಜೋರಾಗಿ ನಗಬೇಕು ಅಂತ ಎಲ್ಲ ಒಟ್ಟಾಗಿ ಸೇರಿ ಆಚರಿಸ್ತಾರೆ. ಇದನ್ನು ಶಿಂಟೋ ಆಚರಣೆ ಅಂತ ಅವರು ಕರೀತಾರೆ. ನಾವು ಹಾಗೆ ನಗೋಣ, ನಗ್ತಾ ಇರೋಣ. ಇವತ್ತು ವಿಶ್ವ ನಗು ದಿನ. ಶುರು ಮಾಡಿ ನಗುವಿನ ಯೋಗ.

0: ವಿಶ್ವ ನಗು ದಿನಾಚರಣೆ ಸಂದರ್ಭದಲ್ಲಿ
1: ಏ

0: ಇಂದಿನ ವಿಶೇಷ ವಿಶ್ವ ನಗುದಿನ ವಿಶೇಷ ಕೇಳಿದಿರಿ.
1: ತಳ ಸುಟ್ಟವನು ಬೆಂಕಿ ಪೇಟ್ಗೆ ನನ್ನ ಬೋಕಾಗತ್ತ.
0: ಪ್ರಸ್ತುತಿ ಬಿಕೆ ಸುಮತಿ.
1: ಕೆಲಸ ಪ್ರೀತಿಸಿದ್ದ ಪಕ್ಕದಲ್ಲಿದ್ರೆ ದೇವರಾಗ್ತಿ.
0: ಇದು ಇಂದಿನ ವಿಶೇಷ.

0: ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಒಕ್ಕಳೆಪುರಂನಲ್ಲಿ ನಿನ್ನೆ 666 ಕೋಟಿ ರೂಪಾಯಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ವೇತನ ಪರಿಷ್ಕರಣೆ, ಹಿಂಬಾಕಿ ಪಾವತಿ ಸೇರಿದಂತೆ ಸಾರಿಗೆ ನೌಕರರ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇದೇ 20ರಿಂದ ಅನಿರ್ದಿಷ್ಟಾವಧಿಗೆ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪ್ರಗತಿಯಲ್ಲಿರುವ ದಿಕ್ಸೂಚಿ ಯಾಂತ್ರಿಕ ವ್ಯವಸ್ಥೆ DVOR ಕಾಮಗಾರಿ June 2ನೇ ವಾರದಲ್ಲಿ ಪೂರ್ಣಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಲು ರಾಜ್ಯ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ SG ನಂಜಯ್ಯನಮಠ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣೆ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಸಹಾಯಕ ಮತಗಟ್ಟೆಗಳು ಸೇರಿದಂತೆ ಎಲ್ಲ 285 ಮತಗಟ್ಟೆಗಳಲ್ಲಿ ಈ ತಿಂಗಳ 21ರಂದು ಮರು ಮತದಾನ ನಡೆಯಲಿದೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತಿದೆ. ಸ್ವಾತಂತ್ರ್ಯ ಮತ್ತು ಬಹು ಮಾಧ್ಯಮದ ಮಹತ್ವವನ್ನು ಸಾರಲು May 3ನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993ರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ತುಮಕೂರು ಜಿಲ್ಲೆ ಕೊಟ್ಟಿಗೆ ಗೊಲ್ಲಹಳ್ಳಿ, ಕೊಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೇಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ ದೇಹದಲ್ಲಿ H5N1 ಏವಿಯನ್ ಇನ್ಫ್ಲುಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ಮಾಂಗಲ್ಯ ಭಾಗ್ಯ ಚಿತ್ರಕ್ಕೆಂದು ವಿಜಯ ನರಸಿಂಹ ಅವರು ಬರೆದ ಗೀತೆ ಕೇಳಿದಿರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಬೆಸುಗೆ ಚಿತ್ರಕ್ಕೆಂದು ವಾಣಿ ಜಯರಾಮ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತಪ್ರಿಯ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಓಲ್ಡೀಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಹಾವಿನ ಹೆಡೆ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಸೀತಾರಾಮು ಚಿತ್ರಕ್ಕೆಂದು ಬರೆದ ಗೀತೆ ಕೇಳಿದಿರಿ. ಸ್ವರ ಸಂಯೋಜನೆ ಮಾಡಿದವರು ಸತ್ಯಂ.

ಭ್ರಮೆಯ ಲೋಕವೇ ಬೇರೆ, ನಿಜದ ಬದುಕೇ ಬೇರೆ. ಮಿಥಿಲೆಯ ಸೀತೆಯರು ಚಿತ್ರದ ಗೀತೆ ಕೇಳಿದಿರಿ, ಬಿ ಆರ್ ಛಾಯಾ ಹಾಗೂ ನರಸಿಂಹನಾಯಕ್ ಅವರ ಧ್ವನಿಗಳಲ್ಲಿ. ದೊಡ್ಡರಂಗೇಗೌಡರು ಬರೆದ ಗೀತೆ ಇದು, ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದು.

ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲ ಅವರ ಯುಗಳ ಧ್ವನಿಗಳಲ್ಲಿ ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ. ಉದಯಶಂಕರ್ ಅವರ ರಚನೆ ಕೇಳಿದಿರಿ. 639 ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಸಮಯ 10:40 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ನೀವು ಕೇಳಿದ ಗೀತೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿತ್ತು. ಪ್ರೇಮ ಪಲ್ಲವಿ ಚಿತ್ರದಿಂದ ಆರಿಸಲಾಗಿತ್ತು. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ, ಸಾಹಿತ್ಯ ಚಿ ಉದಯಶಂಕರ್ ಅವರದು.

0: ತಾಯಿಗೊಬ್ಬ ತರ್ಲೆ ಮಗ ಚಿತ್ರದ ಗೀತೆ ಕೇಳಿದಿರಿ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದವರು ಬಿ ಆರ್ ಛಾಯಾ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಅದೇ ಗೀತೆ ಚಿತ್ರದ ಗೀತೆ ಕೇಳಿದಿರಿ. ಎಂಎನ್ ವ್ಯಾಸರಾವ್ ಅವರು ಬರೆದ ಗೀತೆ ಇದು. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಮೂಡಿ ಬಂದ ಧ್ವನಿ ಚಿತ್ರ ಅವರದು. ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

0: ಓಲ್ಡೀಸ್ ಗೋಲ್ಡ್ನಲ್ಲಿ ಮಧುರ ಮಧುರ ಮಧುರ ಮಧುರ ಪ್ರೇಮ ಗೀತೆಗಳನ್ನು ಕೇಳಿದಿರಿ. ಧರ್ಮಸಿರಿ ಚಿತ್ರದಿಂದ ಆರಿಸಿದ ಗೀತೆ ಇದು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು. ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.
1: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90ರ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು

ನಾನಿನ್ನ ಮರೆಯಲಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾವು ಹಳೆಯ ಗೀತೆಗಳನ್ನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಓಲ್ಡ್ ಈಸ್ ಗೋಲ್ಡ್ ಪ್ರತಿದಿನ ಬೆಳಿಗ್ಗೆ 10:02 ಹನ್ನೊಂದು ಗಂಟೆಯವರೆಗೆ, ಸಾಯಂಕಾಲ 5:05 to 6 ನೀವು ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಹಳೆಯ ಹಾಡುಗಳನ್ನು ಕೇಳಬಹುದು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಸಮಯ 11 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಎಣಿಕೆ ಕೇಂದ್ರಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಜಾರಿಯಲ್ಲಿವೆ. ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹು ಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಆರ್ಥಿಕ ಇಲಾಖೆಯ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ UG ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ 4 ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಬೆಂಕಿ ಅವಘಡದಲ್ಲಿ 9 ಜನರು ಮೃತಪಟ್ಟಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ತಿಳಿಸಿದೆ. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶ್ರೋತೃ ಬಾಂಧವರೇ, ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇರುವ ಕಾರ್ಯಕ್ರಮಗಳಲ್ಲಿ ಅನೇಕ ಬದಲಾವಣೆಗಳಾಗಿವೆ. ನೀವು ಈಗಾಗಲೇ ಈ ಬದಲಾವಣೆಗಳನ್ನು ಗಮನಿಸಿದ್ದೀರಿ. ಭಾನುವಾರ ಇವತ್ತು 12:05 ಪ್ರಸಾರ ಆಗುವ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮ ಮಕ್ಕಳಿಗೆ ಮಾತ್ರ. ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಮಕ್ಕಳು ಇದ್ದರೆ, ಹಾಗೆ ಶಾಲೆಗಳು ಅಥವಾ ಆಶ್ರಮಗಳು, ಇಲ್ಲಿ ಮಕ್ಕಳು ಬೇಸಿಗೆ ಶಿಬಿರಗಳು, ಇಲ್ಲಿ ಮಕ್ಕಳು ಇದ್ದರೆ ಮಕ್ಕಳಿಂದ ಮಾತಾಡಿಸಿ, ನೀವು ಮಕ್ಕಳಿಗೆ ಗೈಡ್ ಮಾಡಿ ಯಾವ ಹಾಡು ಇಷ್ಟ, ಅಥವಾ ಮಕ್ಕಳು ಏನಾದರೂ ಪ್ರತಿಭೆ ತಮ್ಮ ಪ್ರತಿಭೆ ತೋರಿಸೋದಾದರೆ ಮಕ್ಕಳಿಗೆ ಅವಕಾಶವನ್ನು ಕೊಡೋಣ. ಇವತ್ತಿನ 12:05 ಫೋನಿನ್ ಕಾರ್ಯಕ್ರಮದಲ್ಲಿ ಮಕ್ಕಳ ಇಷ್ಟದ ಗೀತೆಗಳು, ಮಕ್ಕಳ ಮುದ್ದು ಮುದ್ದು ಮಾತು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಈಗ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಪ್ರೀತಿಯ ಕೇಳುಗರೆ, ಇವತ್ತು ನಟಿ ಮೇಘನಾ ರಾಜ್ ಅವರ ಹುಟ್ಟುಹಬ್ಬ. ತಾರಾ ದಂಪತಿಗಳಾದ ಸುಂದರ್ ರಾಜ್ ಹಾಗೂ ಪ್ರಮೀಳಾ ಜೋಶಾಯಿ ಅವರ ಮಗಳು ಮೇಘನಾ ರಾಜ್ ತಮ್ಮ ತಂದೆಯಂತೆಯೇ ನಾಟಕರಂಗದ ಹಿನ್ನೆಲೆಯನ್ನ ಹೊಂದಿದವರು. ಜೋಕುಮಾರ ಸ್ವಾಮಿ ಅನ್ನೋ ನಾಟಕದಲ್ಲಿ ತಂದೆ ಸುಂದರ್ ರಾಜ್ ಅವರ ಜೊತೆ ಅಭಿನಯಿಸಿ, ಅದು ಬಾಲನಟಿಯಾಗಿ ಅಭಿನಯಿಸಿ, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರೇಕ್ಷಕರಿಂದ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡವರು. ಇವರ ಸಿನಿ ಪಯಣದ ಕುರಿತಾಗಿ ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಹಾಗೆ ಇವರು ನಟಿಸಿರುವಂತಹ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಕೇಳೋಣ. ಟ್ಯೂನ್ ಮಾಡಿಯೇ ಇರಿ, ಇದು 102.9 FM.

ನಾಟಕಗಳಲ್ಲಿ ಮೇಘನಾ ರಾಜ್ ಅವರ ಅಭಿನಯವನ್ನು ನೋಡಿ ಮೆಚ್ಚಿಕೊಂಡಂತಹ ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ರವರು ಸಿನಿಮಾ ರಂಗ ಪ್ರವೇಶಕ್ಕೆ ಮೇಘನಾ ರಾಜ್ ಅವರಿಗೆ ಆಹ್ವಾನ ನೀಡುತ್ತಾರೆ. ತೆಲುಗು, ತಮಿಳು ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ನಾಯಕಿಯಾಗಿ ಮಿಂಚಿದಂತಹ ಮೇಘನಾ ರಾಜ್ 2010 ಪಿ ವಾಸು ಅವರ ನಿರ್ದೇಶನದ ಪುಂಡ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸುವ ಮೂಲಕ ಕನ್ನಡ ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡ್ತಾರೆ. ಆದರೆ 2013 ಬಿಡುಗಡೆಯಾದಂತಹ ಇವರ ಎರಡನೆಯ ಚಿತ್ರ ರಾಜಾ ಹುಲಿ ಒಂದೊಳ್ಳೆ ಕಮರ್ಷಿಯಲ್ ಹಿಟ್ ಚಿತ್ರವಾಗಿ ಮೇಘನಾ ರಾಜ್ ಅವರಿಗೆ ಹೆಸರನ್ನು ತಂದುಕೊಡುತ್ತೆ. ಈಗ ರಾಜಾ ಹುಲಿ ಚಿತ್ರದ ಈ ಹಾಡು ನಿಮಗಾಗಿ.

11:44 ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ರ. ಕೇಳಿದ್ರೆ ಈಗಷ್ಟೇ ಬಹುಪರಾಕ್ ಚಿತ್ರದ ಹಾಡನ್ನ ಕೇಳಿದ್ರಿ ಅಲ್ವಾ? ಇದು ಮೇಘನಾ ರಾಜ್ ಅವರ ಅಭಿನಯದ ಚಿತ್ರವಾಗಿತ್ತು. ರಾಜಹೋಲಿ ಚಿತ್ರದ ನಂತರ ಬಹುಪರಾಕ್ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಅವರ ಜೊತೆ ನಾಯಕಿಯಾಗಿ ಅಭಿನಯಿಸ್ತಾರೆ ಮೇಘನಾ ರಾಜ್. ಹೀಗೆ ಸಾಗಿದಂತಹ ಅವರ ಸಿನಿ ಪಯಣ ಆಟಗಾರ, ವಂಶೋದ್ಧಾರಕ, ಲಕ್ಷ್ಮಣ, ಭುಜಂಗ, ಅಲ್ಲಮ್ಮ, ನೂರೊಂದು ನೆನಪು ಇರುವುದೆಲ್ಲವ ಬಿಟ್ಟು ಕುರುಕ್ಷೇತ್ರ, ಹೀಗೆ ಅನೇಕ ಚಿತ್ರಗಳ ಮೂಲಕ ಸಿನಿ ಪ್ರೇಕ್ಷಕರನ್ನ ರಂಜಿಸ್ತಾ ಸಾಕ್ತಾರೆ ಮೇಘನಾ ರಾಜ್.

ನಾಲ್ಕು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಚತುರ್ಭಾಷಾ ನಟಿಯಾಗಿ ಮಿಂಚಿದಂತಹ ಮೇಘನಾ ರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಹಾಡಿನೊಂದಿಗೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗ್ತಿದೆ.

ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ್ ಸ್ವಾಮಿ ಮಾತಾಡ್ತಾ ಇರೋದು. ಚಿಕ್ಕ ವಯಸ್ಸಿಂದನೂ ನಾನು ರೇಡಿಯೋ ಕೇಳ್ಕೊತಾ ಬರ್ತಾ ಇದ್ದೀನಿ. ನಮ್ಮ ಅಮ್ಮ ಡಾಕ್ಟರ್ ಉಮಾ ಗೋಪಾಲ್ ಸ್ವಾಮಿ ರೇಡಿಯೋ ಆರ್ಟಿಸ್ಟ್ ಆಗಿದ್ರು. ಸೊ ನಮ್ಗದೆಲ್ಲ ಒಳ್ಳೊಳ್ಳೆ ನೆನಪುಗಳು. ವಿವಿಧ ಭಾರತಿ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎನ್ರಿಚಿಂಗ್ ಅಂತ ಹೇಳ್ಬೋದು. ನಾನು ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತೀನಿ, ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 12 ಗಂಟೆ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ. 12:05 ಕರಿಗೊಂದು ಹಾಡು ಕಾರ್ಯಕ್ರಮ ಮಕ್ಕಳ ವಿಶೇಷ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರ.

0: 2023ರ ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರು ಪರಿಶೀಲನೆ ಹಾಗೂ ಮರು ಮತ ಎಣಿಕೆ ನಿನ್ನೆ ತಡರಾತ್ರಿವರೆಗೆ ನಡೆದಿದ್ದು ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ.
1: 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಮೇಲ್ಮನವಿ ಆದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ಮೇಲ್ಮನವಿದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದ್ರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಮೇಲ್ಮನವಿದಾರರು ಅಂದ್ರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದ್ರೆ ವ್ಯತ್ಯಾಸ 255.
0: ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಅನ್ಯಾಯವಾಗಿದೆ, ಇದು ಮತದಾರರಿಗೆ ಸಂದ ಜಯ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಗಳ ಎಣಿಕೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಭಾರತ ತನ್ನ ಅಗತ್ಯದ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯ ತಿಳಿಸಿದರು. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಮಧ್ಯದ ಸಂಘರ್ಷದ ಪರಿಣಾಮ ಕಚ್ಚಾ ತೈಲ ಹಾಗೂ ಅನಿಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆ ಬೆಲೆಯ ಮೇಲೆ ಪ್ರಭಾವ ಬೀರಿದೆ ಎಂದು ಕೇಂದ್ರ ಸಚಿವ ಜೋಶಿ ಸ್ಪಷ್ಟಪಡಿಸಿದರು. ಜಾಗತಿಕವಾಗಿ ಅನಿಲ ದರ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಇಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆಯವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆ ಆಯೋಜಿಸಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 2025-26 ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ ಕಂಡುಬಂದು ರೈತರಿಗೆ ನಷ್ಟವಾಗಿತ್ತು. 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಉತ್ತಮ ಗುಣಮಟ್ಟದ ಮುಸುಕಿನ ಜೋಳ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ, ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಆಯೋಜಿಸಿದೆ. ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಚ್ಕೆ ಪಾಟೀಲ್ ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಅನ್ವೇಷಣಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಡಾ ಆರ್ ಬಾಲಸುಬ್ರಹ್ಮಣ್ಯಂ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಲ್ ರಾಜ್ಯ ಹಣಕಾಸು ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಚಿತ್ರದುರ್ಗದ ಹೊರವಲಯದ ಮೈದಾನದಲ್ಲಿ ಈ ತಿಂಗಳ 9ರಂದು ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವಸಿದ್ದತೆಗಳನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಸೆಟಲೈಟ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಜಿ ಜನಾರ್ದನ ರೆಡ್ಡಿ ಭೂಮಿ

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 12:05 ಹೌದು, ಇವತ್ತು ಕರೆಗೊಂದು ಕಾರ್ಯಕ್ರಮ ವಿಶೇಷ. ಯಾಕೆ ವಿಶೇಷ? ಮಕ್ಕಳಿಗಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವಾಗಿ ಇವತ್ತು ಮೂಡಿ ಬರ್ತಾ ಇದೆ. ಮಕ್ಕಳು ಕರೆ ಮಾಡಬಹುದು, ಅವರ ಮೆಚ್ಚಿನ ಹಾಡುಗಳನ್ನು, ಅವರ ಅನಿಸಿಕೆಗಳನ್ನು, ಅವರ ಪ್ರತಿಭೆಗಳನ್ನು ನಮ್ಮಲ್ಲಿ ಪ್ರದರ್ಶನ ಮಾಡಬಹುದು. ಮಕ್ಕಳು ಕರೆ ಮಾಡಬೇಕಾದಂತಹ ಸಂಖ್ಯೆ ಹೀಗಿದೆ: 0802226125 7. ಮತ್ತೊಮ್ಮೆ ಸಂಖ್ಯೆಯನ್ನ ನಿಧಾನವಾಗಿ ಹೇಳ್ತೀನಿ, ಮಕ್ಕಳೇ ಬರೆದುಕೊಳ್ಳಿ: 0802226125 7. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯ ಜೊತೆಗೆ ನಿಮ್ಮ ಪ್ರೀತಿಯ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಇದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಕರೆಗೊಂದು ಹಾಡು.

0: ಕರೆಗೊಂದು ಹಾಡು ಮಕ್ಕಳ ವಿಶೇಷ ಕಾರ್ಯಕ್ರಮ ಇದು. ಒಂದು ಪುಟಾಣಿ ಮಗು ಕರೆ ಮಾಡಿದೆ, ಸಿದ್ಧವಾಗಿದೆ ಮಾತಾಡೋದಕ್ಕೆ. ಮಾತಾಡ್ಸೋಣ. ಹಲೋ
1: ಹಲೋ
0: ನಮಸ್ತೆ,
1: ನಾನು ಬೆಂಗಳೂರಿನಿಂದ ಜಯಂತ್.
0: ಜಯಂತ್ ಎಷ್ಟನೇ ಕ್ಲಾಸು ಜಯಂತ್?
1: ನಾನು ಸೆಕೆಂಡ್ ಪಾಸ್ ಆಗಿದ್ದೆ.
0: ಮೂರನೇ ಕ್ಲಾಸು? ಓಕೆ. ಈಗ ಈ ಒಂದು ಕಾರ್ಯಕ್ರಮ ಆರಂಭ ಆಗಿ 3 ವಾರಗಳಾಯ್ತು. ಹಿಂದೆ ಕರೆ ಮಾಡಿದ್ಯಾ? ಓಕೆ ನೋಡು, ಮಕ್ಕಳಿಗಾಗಿನೇ ಈ ಕಾರ್ಯಕ್ರಮ ಇರೋದು, ನಿಮಗಾಗಿನೇ. ಓಕೆ ಪಾ, ಯಾವ ಹಾಡು ಬೇಕು ನಿಂಗೆ?
1: ಚಿತ್ರದಿಂದ ನನ್ ಕಂಟಲ್ ಬರ್ತೀನಿ, ಸಾರಿ ನಾನ್ ಮಲಗೋದಿಲ್ಲ, ಸಾರಿ ಆಡ್ಬೇಕಿತ್ತು.
0: ಸಾರಿ ಹಾಡಾ? ಆಯ್ತಪ್ಪ ಸರ್, ಆಗತ್ತೆ. ಇವಾಗ ಬೇಸಿಗೆ ರಜೆ ಅಲ್ವಾ, ರಜೆ ಹೇಗ್ ಕಳೀತಾ ಇದ್ರಾ?
1: ನಾನ್ ದೊಡಮ್ಮ ಮನೆಗ್ ಹೋಗಿದ್ದೆ, ಕೇರ್ಪೇಟೆ ಮತ್ತೆ ಮೈಸೂರ್.
0: ಓಹೋ, ಮೈಸೂರು ಕೇರ್ಪೇಟೆ ಎಲ್ಲ ಸುತ್ತಾಡಿ ಬಂದಿದ್ದಾಯ್ತು. ಹೇಗಿತ್ತು ದೊಡಮ್ಮನ ಮನೆ ಹಳ್ಳಿ? ತುಂಬಾ ಚೆನ್ನಾಗಿತ್ತಾ? ಓಕೆಪ್ಪ, ತುಂಬಾ ಖುಷಿ ಆಯ್ತು. ತುಂಬಾ ಬಿಸ್ಲಿತ್ತಲ್ವಾ, ಇನ್ಮೇಲೆ ಮಳೆಗಾಲ
1: ಶುರು.
0: ಹೌದು, ಇವಾಗ ಏಪ್ರಿಲ್ ತಿಂಗಳಲ್ವಾ, ಮೇ ತಿಂಗಳ ನಂತರ ಮಳೆಗಾಲ ಶುರುವಾಗತ್ತೆ. ಅವಾಗ ತುಂಬಾ ಮಳೆ, ಅವಾಗ ನೀನ್ ಮತ್ತೆ ಕಾಲ್ ಮಾಡಿದಾಗ ಹೇಳ್ತೀಯ, ಅಯ್ಯೋ ತುಂಬಾ ಮಳೆ ಮೇಡಮ್, ಬಿಸ್ಲೇ ಇಲ್ಲ ಅಂತ. ಹೌದಾ, ಆಯ್ತಪ್ಪ. ಸರಿ, ಇವಾಗ ನಿನ್ನ ಮೆಚ್ಚಿನ ಹಾಡು ಪ್ರಸಾರ ಆಗುತ್ತೆ ಎಕ್ಸ್ಕ್ಯೂಸ್ ಮಿ ಚಿತ್ರದು. ನೀನ್ ಯಾವ್ದಾದ್ರು ಹಾಡು ಹೇಳ್ತೀಯ?
1: ಹೇಳ್ತೀನಿ.
0: ಹೇಳಪ್ಪ.
1: ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ಏನೆಂದು ಸ್ವಂತ ಕಣಯ್ಯ, ಜಗಕ್ಕೆ ಶಿವನು ಒಬ್ಬ ಅಪ್ಪ, ಇವನು ಕೋಟಿಗೊಬ್ಬ.
0: ಕೋಟಿಗೊಬ್ಬ
1: ಉಪ್ಪಿಟ್ಟಿಂದ ಮನೆಗೆ ನನ್ನ ವಂದನೆ, ಬರೀ ತಪ್ಪು ಮಾಡಿದವನೇ ಕೊಡುವೆ ದಂಡನೆ.
0: ವಿಷ್ಣುವರ್ಧನ್ ಅವರ ಅಭಿನಯದ ಹಾಡಿದು, ತುಂಬಾ ಚೆನ್ನಾಗಿ ಹಾಡಿದ್ಯಾ. ಜೊತೆಗೆ ಎಕ್ಸ್ಕ್ಯೂಸ್ ಮಿ ಹಾಡನ್ನ ಕೇಳಿದ್ಯಾ? ಹಾ ಹೌದು, ಪ್ರಿಯಾಂಕಾ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಹೌದು ಹೌದು, ಎಲ್ರು ಸೂಪರ್. ನೀನು ಸೂಪರ್ ಆಗಿ ಮಾತಾಡಿದೆ. ಇವಾಗ ನಿನ್ನ ಮೆಚ್ಚಿನ ಹಾಡು ಕೇಳೋಣವಾ?
2: ಥ್ಯಾಂಕ್ ಯು
0: ಸೋ ಮಚ್.

0: ಮಕ್ಕಳಿಗಾಗಿಯೇ ಇರುವಂತಹ ಕಾರ್ಯಕ್ರಮ ಇದು. ಪ್ರತಿ ಭಾನುವಾರ 11:02 ಮತ್ತೊಮ್ಮೆ ಕೇಳಿ, 12:05 ಒಂದು ಗಂಟೆಯವರೆಗೆ ಕರಿಗೊಂದು ಹಾಡು ಕಾರ್ಯಕ್ರಮದಲ್ಲಿ ಪ್ರೀತಿಯ ಪುಟಾಣಿ ಮಕ್ಕಳು ಮಾತನಾಡಬಹುದು. ಈಗ ಮತ್ತೊಂದು ಪುಟಾಣಿ ರೆಡಿ ಇದೆ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಪುಟಾಣಿ ಹೆಸರೇನು?
1: ರವಿನಿ.
0: ಆ, ನಿನ್ನ ಹೆಸರಿನ ಅರ್ಥ ಏನು?
1: ಮಿಂಚು.
0: ಮಿಂಚು ಅಂತ?
1: ಬೆಳಕು.
0: ಬೆಳಕು, ಮಿಂಚು ಅನ್ನೋ ಅರ್ಥ ಬರುತ್ತೆ ಅಲ್ವಾ? ಏನ್ ಮಾಡ್ಕೊಂಡಿರೋದು, ಏನ್ ಓದ್ತಾ ಇರೋದು? ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಯ್ತಾ? ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೆಲ್ಲ ಕಲಿತೆ? ಆಕ್ಟಿವಿಟೀಸ್ ಎಲ್ಲ ಕಲಿತೆ. ತುಂಬಾ ಖುಷಿ ಆಯ್ತು ನಿನ್ ಹತ್ರ ಮಾತಾಡಿ. ಯಾವ ಹಾಡ್ ಬೇಕು?
1: ಚಿನ್ನದ ಗೊಂಬೆ.
0: ಚಿನ್ನದ ಗೊಂಬೆ ಚಿತ್ರದ ಹಾಡು.
1: ಸೇವಂತಿಗೆ ಸಂದಿನಂತ ಮುದ್ದು ಕೋಳಿ.
0: ಆಯ್ತು, ಈಗ ಒಂದ್ ಹಾಡ್ ಹೇಳ್ತೀಯಾ ನಮ್ಮ ಕೇಳುಗರಿಗಾಗಿ?
1: ನಾನು ಆಕಾಶ್. ಆಕಾಶವಾಣಿ ಪ್ರೋಗ್ರಾಮ್ ಕೊಟ್ಟಿದ್ದೀನಿ.
0: ಯಾವ ಆಕಾಶವಾಣಿನಲ್ಲಿ?
1: ಬಳ್ಳಾರಿ.
0: ಬಳ್ಳಾರಿ ಆಕಾಶವಾಣಿನಲ್ಲ? ವೆರಿ ಗುಡ್ ಪುಟ.
1: ಅರ್ಧ
0: ಗಂಟೆ ಕಾರ್ಯಕ್ರಮ ಕೊಟ್ಟಿದ್ಯಾ?
1: ಕಲಿತಾ ಇದ್ದೀನಿ. ಅಮ್ಮ ಹೇಳ್ಕೊಟ್ಟಿದ್ದಾರೆ.
0: ಏನ್ ಕಲಿತಾ ಇರೋದು?
1: ಭಜನೆ.
0: ಭಜನೆ, ಸೂಪರ್.
1: ಅದರದೇ ನಾನು ಪ್ರೋಗ್ರಾಮ್ ಕೊಟ್ಟಿರೋದು
0: ಬಳ್ಳಾರಿ ಆಕಾಶವಾಣಿನಲ್ಲಿ ಅಲ್ವಾ? ಎಷ್ಟು ವರ್ಷದ ಹಿಂದೆ?
1: ಇವಾಗ 6 months ಆಯ್ತು.
0: 6 ತಿಂಗಳ ಹಿಂದೆ. ಆಯ್ತಪ್ಪ, ಖುಷಿ ಆಯ್ತು ನೀನ್ ಕಾಲ್ ಮಾಡಿದ್ದು. ಈಗ ಒಂದು ಹಾಡು.
1: ಲಲಿತಾ ಲಲಿತಾ ಶ್ರೀ ಲಲಿತಾ, ಲಲಿತಾ ಲಲಿತಾ ಓಂ ಲಲಿತಾ, ಲಲಿತಾ ಲಲಿತಾ ಜಯ ಲಲಿತಾ, ಲಲಿತಾ ಲಲಿತಾ ಜಗನ್ಮಾತಾ, ಶ್ರೀ ಭುವನೇಶ್ವರಿ ರಾಜ ರಾಜೇಶ್ವರಿ, ಶ್ರೀಂಕಾರೇಶ್ವರಿ ಶ್ರೀ ತ್ರಿಪುರೇಶ್ವರಿ, ವಿಶ್ವರೂಪಿಣಿ ಕಾಳಿ ಭವಾನಿ, ಪರಂಜ್ಯೋತಿ ಪರಮೇಷ್ಠಿ ಬ್ರಹ್ಮಾಣಿ.

0: ಓಂ ಲಲಿತಾ ಲಲಿತಾ ಲಲಿತಾ ಜಯ ಲಲಿತಾ ಲಲಿತಾ ಲಲಿತಾ ಜಗನ್ಮಾತಾ.
1: ನೀನು ಈ ರೀತಿ ಮುದ್ದು ಮುದ್ದಾಗಿ ನೀನು ಇದೇ ರೀತಿ ಮುದ್ದು ಮುದ್ದಾಗಿ ಪಾರ್ವತಿ ದೇವಿಯನ್ನ ಕುರಿತು ಹಾಡಿದ್ರೆ ಖಂಡಿತ ಪಾರ್ವತಿ ದೇವಿ ನಿನ್ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ತುಂಬಾ ಚೆನ್ನಾಗಿ ಹಾಡ್ದೆ. ಈಗ ನೀನ್ ಕೇಳಿರೋ ಹಾಡು ನಿನಗಾಗಿ ಪ್ರಸಾರ ಆಗತ್ತೆ. ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.
0: ಧನ್ಯವಾದಗಳು.

0: ಹಲೋ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಹೆಸರು ಹೇಳಿ.
1: ವಿಜಯಪುರದಿಂದ ವಿಜಯಪುರ ತಾಲೂಕ್ ಸುತಗುಂಡಿಯಿಂದ ವೆಂಕಣ್ಣ ಬಳಮಟ್ಟಿ ಅಂತ ಮಾತಾಡೋದು ಮೇಡಮ್.
0: ವೆಂಕಣ್ಣ ಏನ್ ಓದ್ತಾ ಇರೋದು?
1: ಈ ಸಲ 9th ಮುಗಿತು ಮೇಡಮ್. 10th ಮೇಡಮ್.
0: 9th ಮುಗಿಸಿ 10th ಕ್ಲಾಸಿಗೆ ಅಡಿ ಇಟ್ಟಿದ್ದೀರಿ.
1: ಹಾ ಮೇಡಮ್.
0: ಏನೆಲ್ಲ ಕನಸುಗಳಿದೆ, ಏನಾಗ್ಬೇಕು ಅನ್ಕೊಂಡಿದ್ದೀರಾ ಮುಂದೆ?
1: ಮೇಡಮ್, ನಾನು ಟೀಚರ್ ಆಗ್ಬೇಕಂತ ತುಂಬಾ ಆಸೆ ಇದೆ ಮೇಡಮ್.
0: ಟೀಚರ್ ಆಗ್ಬೇಕು, ಮಕ್ಕಳಿಗೆ ಪಾಠ ಮಾಡ್ಬೇಕು, ಒಳ್ಳೆಯ ವ್ಯಕ್ತಿತ್ವಗಳನ್ನ ರೂಪಿಸಬೇಕು ಅನ್ನೋ ಆಸೆ ಇದೆ.
1: ಹೌದು ಮೇಡಮ್, ನಾನು ಬ್ಲೈಂಡ್ ಇದ್ದೀನಿ ಮೇಡಮ್. ಚಿಕ್ಕಮಂಗ್ಳೂರಲ್ಲಿ 10th ಸ್ಟ್ಯಾಂಡರ್ಡ್ ಹೋಗ್ಬೇಕು ಮೇಡಮ್.
0: 10th ಸ್ಟ್ಯಾಂಡರ್ಡ್ ಹೋಗ್ಬೇಕು.
1: ಹಾ ಮೇಡಮ್.
0: ಆಯ್ತು, ನಿಮ್ಗೆ ಶುಭವಾಗ್ಲಿ ಅಂತ ಹಾರೈಸ್ತೀವಿ. ಯಾವ ಹಾಡ್ಬೇಕು ವೆಂಕಣ್ಣ?
1: ಡಾಕ್ಟರ್ ರಾಜಕುಮಾರ್ ಅವ್ರದ್ದು ಯಾವ್ದಾದ್ರು ನಡೆಯುತ್ತೆ.
0: ಯಾವ್ದಾದ್ರೂ ನಡೆಯುತ್ತಾ? ಓಕೆ, ಒಂದು ಒಳ್ಳೆ ಹಾಡು ಪ್ರಸಾರ ಆಗತ್ತೆ. ನಿಮ್ಮ ಮುಂದಿನ ಏನು ಸ್ಟಡಿ ಇದೆ, ವಿದ್ಯಾಭ್ಯಾಸಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತೀವಿ. ಹೀಗೆ ಕರೆ ಮಾಡ್ತಾ ಇರಿ. ನಿಮ್ಮ ಮೆಚ್ಚಿನ ಹಾಡು ಇದೀಗ.
1: ಥ್ಯಾಂಕ್ ಯು ಮೇಡಮ್.

ಭಾನುವಾರದ ಕರೆಗೊಂದು ಹಾಡು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಪುಟ್ಟ ಮಕ್ಕಳಿಗಾಗಿ ಈ ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಬೇಕು ಅನ್ನೋದಾದ್ರೆ ನಮ್ಮ ಸಂಖ್ಯೆ 0800226125.

0: ಮತ್ತೊಂದು.
1: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಹಾಡನ್ನ ಕೇಳೋದೇ ಚೆಂದ. ಅದರಲ್ಲೂ ಮಗುವಿಗೆ ಮುತ್ತಿಡುವ ಹಾಡಿದು. ಕೆಲವರೇ, ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಇದು ಕರೆಗೊಂದು ಹಾಡು ಕಾರ್ಯಕ್ರಮ, ಮಕ್ಕಳಿಗಾಗಿ ಇರುವ ಕಾರ್ಯಕ್ರಮ. ಪುಟ್ಟ ಮಕ್ಕಳು ಕರೆ ಮಾಡಿ ಮಾತಾಡಬಹುದು, ಅವರ ಮೆಚ್ಚಿನ ಹಾಡುಗಳನ್ನು ಕೇಳಬಹುದು. ನಮ್ಮ ಸಂಖ್ಯೆ 0802226257. ಈಗ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿರುವಂತಹ ಮತ್ತೊಂದು ಪುಟ್ಟ ಮಕ್ಕಳಿಗೆ ಮುತ್ತು ಕೊಡುವ ಹಾಡನ್ನ ಕೇಳಿ.
2: ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ನಿನ್ನ ಹವಳದಂಥ

0: ಬೇಡಮ್ಮ, ಅಳ್ಬೇಡಮ್ಮರಿ, ಅಳ್ಬೇಡಮ್ಮರಿ. ಚಂದಮ್ಮ ನೋಡ್ದ ಅಲ್ಲಿ ಚಂದಮ್ಮನ್ನ, ಹಾಲು ಕುಡಿಸ್ಲ, ಬೆಣ್ಣೆ ತಿಳಿಸ್ಲ, ಬೇಡಂತೀಯ?
1: ಏನಪ್ಪ ಮಾಡ್ಲಿ ನಾನು ಇವಾಗ?
0: ಬೇಡಮರಿ, ಬೇಡಮರಿ, ಅಳ್ಬಿಡ ಮಾಡ್ಬಿಡು ಮಾಡ್ಬಿಡು. ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ, ಬಾ ಮುತ್ತು ಕೊಡ್ಬೇಕಂತಾನೆ ನನ್ನ ಮುದ್ದು ರಾಜ.
2: ಅಂತೂ ಹಾಡಿನ ಕೊನೆಯಲ್ಲಿ ಮಗು ಹೀಗೆಲ್ಲ ಹಾಡಿದ್ರೆ ಯಾವ ಮಗು ತಾನೇ ನಗು ಬರಲ್ಲ, ಖಂಡಿತ ನಕ್ಕಿರತ್ತೆ. ಈಗ ಮತ್ತೊಂದು ಪುಟಾಣಿ ಮಗು ನಮ್ಮ ಜೊತೆಯಾಗಿದೆ, ಮಾತಾಡ್ಸೋಣ. ಹಲೋ,
3: ಹಲೋ,
2: ಯಾರಿದು ಪುಟಾಣಿ ಮಗು? ಮೆಹತಿ ಕುಲಕರ್ಣಿ. ಏನ್ ಓದ್ತಾ ಇರೋದು ಮೆಹತಿ ಕುಲಕರ್ಣಿ ಅವರು? ಅಲ್ಲಿ ಏನ್ ಓದ್ತಾ ಇರೋದು? ಎಲ್ಕೆಜಿ. ಆಯ್ತಪ್ಪ, ಈಗ ಬೆಳಿಗ್ಗೆ ಏನ್ ತಿಂಡಿ ತಿಂದಿದ್ದು?

0: ಅಮ್ಮ ಏನ್ ಮಾಡ್ಕೊಟ್ಟಿದ್ರು ತಿಂಡಿ? ಅವಲಕ್ಕಿ. ಹೌದಾ? ಅಲ್ಲ, ಈಗ ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀಯಾ? ಅದರಲ್ಲೂ ಭಾನುವಾರದ ಈ ಒಂದು ಕಾರ್ಯಕ್ರಮ ನಿನಗಿಷ್ಟನಾ? ನಿನ್ನ ಇಷ್ಟದ ಹಾಡನ್ನ ಸಹ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು ಅಲ್ವಾ? ಯಾವ ಹಾಡು ಬೇಕು? ಕೇಳಿದ್ದು ಸುಳ್ಳಾಗಬಹುದು, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ನೋಡಿದಾಗ ನಿಜವು ತಿಳಿಯುವುದು ಅಂತ ಅಲ್ವಾ? ಈ ಹಾಡಿನ ತಾತ್ಪರ್ಯ ಗೊತ್ತಾ ನಿನ್ಗೆ? ನಾನ್ ಹೇಳಲಾ? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ತಕ್ಷಣ ನಂಬಬಾರದು, ನಿಧಾನಿಸಿ ವಿಚಾರಿಸ್ಬೇಕು, ನಿಧಾನಿಸಿ ನೋಡಿದಾಗ ನಿಜ ಏನು ಅಂತ ಗೊತ್ತಾಗತ್ತೆ ಅಂತ. ಆಯ್ತು ಪುಟಾಣಿ, ಎಲ್ ಕೆ ಜಿ ಓದ್ತಾ ಇದೀಯಾ ಅಂತ ಹೇಳಿದ್ಯಾ, ನಿನ್ನ ಮುಂದಿನ ಓದಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಈಗ ಈ ಹಾಡು ಹಾಡ್ತೀಯಾ? ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳು.
1: ಹೇಳಿದ್ದು

0: ಟ್ಯೂನ್ ಮಾಡಿರೋದು 102.9 FM ಕರೆಗೊಂದು ಹಾಡು ಕಾರ್ಯಕ್ರಮ. ಹಲೋ
1: ಹಲೋ
0: ನಮಸ್ತೆ.
1: ನಮಸ್ತೆ.
0: ಪುಟಾಣಿ ಹೆಸರೇನು?
1: ಪ್ರೀತಮ್.
0: ಪ್ರೀತಮ್, ಪ್ರೀತಮ್ ಏನ್ ಓದ್ತಾ ಇರೋದು? ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಎರಡನೇ ಕ್ಲಾಸಿಗೆ ಹೋಗ್ಬೇಕು ಅಲ್ವಾ? ಈ ಸಮಯ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೆ? ಯಾವ ಆಟ ಆಡ್ತಾ ಇದ್ದೆ? ಕ್ರಿಕೆಟ್. ಅಂದ್ರೆ ಇಷ್ಟನಾ? ಬ್ಯಾಟಿಂಗ್ ಇಷ್ಟನಾ? ಬೌಲಿಂಗ್ ಮಾಡೋದು ಇಷ್ಟನಾ? ಬ್ಯಾಟಿಂಗ್ ಇಷ್ಟನಾ? ಓಕೆಪ್ಪ, ತುಂಬಾ ಖುಷಿ ಆಯ್ತು. ಮತ್ತೆ ಬೇರೆ ಯಾವೆಲ್ಲ ಆಟ ಆಡ್ತೀಯ? ಹೌದಾ? ಕ್ರಿಕೆಟ್ ಅಂತ ಹೇಳ್ದೆ. ಹಿಂದೆ ನಾವೆಲ್ಲರೂ ಅಂದ್ರೆ ಪುಟ್ಟ ಮಕ್ಕಳಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ಎಲ್ಲ ಗೋಲಿ, ಟಿಕ್ಕಿ, ಕುಂಟೆಬಿಲ್ಲೆ ಎಲ್ಲ ಆಡ್ತಾ ಇದ್ರಂತೆ. ಈಗ ಅದೆಲ್ಲ ಆಟ ಆಡಲ್ಲ? ಇಲ್ಲ, ಕ್ರಿಕೆಟ್ ಮಾತ್ರ. ಆಯ್ತಪ್ಪ, ಕ್ರಿಕೆಟ್ ಸಹ ಒಳ್ಳೆ ಆಟ. ಅದು ನಮ್ಮ ದೇಹಕ್ಕೆ ಮನಸ್ಸಿಗೆ ಒಂದ್ ರೀತಿ ವ್ಯಾಯಾಮ ಕೊಡುತ್ತೆ ಅಲ್ವಾ? ಅಣ್ಣನ ಜೊತೆ ಆಡದಾ? ವೆರಿ ಗುಡ್. ಇವಾಗಂತೂ ರಜಾ ಇದೆ, ಶಾಲೆ ಶುರು ಆದ್ಮೇಲೆ ಓದೋದು ಬರೆಯೋದು ಹೋಮ್ವರ್ಕು ಎಲ್ಲವೂ ಇರುತ್ತೆ. ಆಯ್ತು, ಈಗ ಯಾವ ಹಾಡ್ಬೇಕು? ಮತ್ತೆ ಹೇಳುತ್ತೈತೆ. ನೀನೇ ರಾಜಕುಮಾರ. ಹಾಡ್ ಕೇಳಿದ್ಯಾ ಇದು? ಅದ್ರಲ್ಲಿ ಆಕ್ಟ್ ಮಾಡಿರೋದು ಯಾರು? ಅಪ್ಪು ಸರ್ ಅಲ್ವಾ? ಆಯ್ತಪ್ಪ, ಒಳ್ಳೆ ಹಾಡನ್ನ ಕೇಳಿದ್ಯಾ. ತುಂಬಾ ಮುದ್ದಾಗಿ ಮಾತಾಡಿದೆ, ತುಂಬಾ ಖುಷಿ ಆಯ್ತು ನಿನ್ನ ಹತ್ರ ಮಾತಾಡಿ. ಈಗ ಈ ಹಾಡು ನಿನಗಾಗಿ.
1: ನಮ್ಮಮ್ಮ ವಿವಿಧ ಭಾರತಿ ಕೇಳ್ತೈತೆ.
0: ಓ, ನಿಮ್ಮಮ್ಮ ಯಾವಾಗ್ಲೂ ವಿವಿಧ ಭಾರತಿ ಕೇಳ್ತಾರಾ? ನೀನು ಅಮ್ಮನ ಜೊತೆ ಕಾರ್ಯಕ್ರಮಗಳನ್ನ ಕೇಳ್ಬೇಕು ಆಯ್ತಾ? ಆಯ್ತಪ್ಪ, ಈಗ ಈ ಹಾಡನ್ನ ಕೇಳೋಣ.

0: ಕೇಳುಗರೆ, ಇವತ್ತು ಭಾನುವಾರ ಕರೆಗೊಂದು ಹಾಡು ಕಾರ್ಯಕ್ರಮ, ಮಕ್ಕಳಿಗಾಗಿ ಇರುವಂತಹ ಕಾರ್ಯಕ್ರಮ ಇದು. ಮಕ್ಕಳು ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ. ಮುಂದಿನ ಮಗು ಯಾರು, ಮಾತಾಡ್ಸೋಣ. ಹಲೋ.
1: ಹಲೋ,
0: ನಮಸ್ತೆ.
1: ನಮಸ್ತೆ.
0: ಹೆಸರು ಹೇಳಿ ನಿಮ್ದು.
1: ಸಕ್ಕು.
0: ಸಕ್ಕು. ಪೂರ್ತಿ ಹೆಸರೇನು?
1: ಸಕ್ಕು ಚುಕ್ಕಿ.
0: ಏನ್ ಓದ್ತಾ ಇರೋದು?
1: 8th standard.
0: ಏಳನೇ ಕ್ಲಾಸ್ ಮುಗಿಸಿ ಎಂಟನೆಯ ಕ್ಲಾಸ್ ಆರಂಭ ಆಗ್ತಾ ಇದೆ. ಇನ್ನು ಶಾಲೆ ಆರಂಭ ಆಗಿಲ್ಲ ಅಲ್ವಾ? ಬೇಸಿಗೆ ರಜೆ ಹೇಗ್ ಕಳೀತಾ ಇದ್ದೀರಾ? ಟ್ಯೂಷನ್ ಹೋಗೋದಾ? ಏನಾಗ್ಬೇಕು ಮುಂದೆ ಅನ್ಕೊಂಡಿರೋದು?
1: ಟೀಚರ್
0: ಆಗ್ಬೇಕಂತನ? ಯಾಕೆ ಈ ಆಸೆ ಬಂತು ನಾನ್ ಟೀಚರ್ ಆಗ್ಬೇಕು ಅಂತ?
1: ನಮ್ ಶಾಲೆಲ್ಲ ಕಲ್ಸೋದ್ ನೋಡಿದೀನಿ, ನಮ್ಗೂ ಹಾಗೆ ಆಗ್ಬೇಕು ಅಂತ ಆಸೆ.
0: ಹೌದಲ್ವಾ? ಮತ್ತೆ ನಿಮ್ಗೆ ಸ್ನೇಹಿತರು ಇದ್ದಾರಾ? ಒಂದಿಬ್ರು ಸ್ನೇಹಿತರ ಹೆಸರು ಹೇಳಿ.
1: ಜಾನು, ವಂದನಾ.
0: ಜಾನು, ವಂದನಾ. ಎಲ್ರು ಅಲ್ಲೇ ಇದ್ದಾರಾ ಇವಾಗ? ಇದ್ದಾರಾ?
1: ಇಲ್ಲ.
0: ಏನ್ ಮಾಡ್ತಾ ಇದ್ರಿ ಈ ಸಮಯ? ಕಾರ್ಯಕ್ರಮ ಕೇಳ್ತಾ ಇದ್ರ ವಿವಿಧ ಭಾರತಿದು. ಯಾವ ಹಾಡು ಬೇಕು?
1: ಕವಿರತ್ನ ಕಾಳಿದಾಸದಿಂದ.
0: ಯಾವ ಹಾಡು?
1: ಪ್ರಿಯತಮ ಅಂತ.
0: ಪ್ರಿಯತಮ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳನ್ನ ನೋಡ್ತೀರಾ?
1: ನೋಡ್ತೀರಾ?
0: ಇಷ್ಟ ಆಗತ್ತಾ?

0: ಈಗಷ್ಟೇ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನ ಕೇಳಿದ್ರಿ ಅಲ್ವಾ? ಓಕೆ, ಆಯ್ತು, ತುಂಬಾ ಖುಷಿ ಆಯ್ತು ಮಾತಾಡಿ. ಟೀಚರ್ ಆಗ್ಬೇಕು ಅನ್ನೋದು ನಿಮ್ಮ ಕನಸು, ನಿಮ್ಮ ಕನಸು ನನಸಾಗ್ಲಿ ಅಂತ ಹಾರೈಸ್ತಾ ಈಗ ಈ ಹಾಡು.
1: ಥ್ಯಾಂಕ್ ಯು.

ಕೇಳುಗರೆ, ಇವತ್ತು ಭಾನುವಾರ. ಪ್ರತಿ ಭಾನುವಾರ 12:05 ಒಂದು ಗಂಟೆಯವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಕರೆ ಮಾಡಿ ಮಾತನಾಡಬಹುದು. ಇವತ್ತು ಸಹ ಅನೇಕ ಪುಟಾಣಿ ಮಕ್ಕಳು ಕರೆ ಮಾಡಿದ್ರು, ಅವರ ಇಷ್ಟದ ಹಾಡನ್ನು ಕೇಳಿದ್ರು, ಅವರ ಮನಸ್ಸಿನ ಮಾತನ್ನು ಹಂಚಿಕೊಂಡ್ರು. ಮುಂದಿನ ಭಾನುವಾರ ಸಹ ಇದೇ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗುತ್ತೆ. ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ತೆಲುಗರೇ, ಇವತ್ತು 1:20 ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮೆಸೇಜ್ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು. ಸಂದೇಶ ಕಳಿಸ್ಬೇಕು ಅಂದ್ರೆ ನಮ್ಮ ಸಂಖ್ಯೆ 9483091091029. ಈ ಸಂಖ್ಯೆಗೆ ನೀವು ಕೇಳಬೇಕು ಅಂದ್ಕೊಂಡಿರುವಂತಹ ಸಿನಿಮಾದ ಹೆಸರು, ಹಾಡಿನ ಮೊದಲ ಸಾಲು, ನಿಮ್ಮ ಹೆಸರು, ನಿಮ್ಮ ಸ್ಥಳದ ಹೆಸರು ಇಷ್ಟನ್ನು ಬರೆದು ಕಳುಹಿಸಿ ಕೊಡಿ. ಕಾರ್ಯಕ್ರಮ ಇಂದು 1:20 ಸಂದೇಶ ನಮಗೆ ಸಂಗೀತ ನಿಮಗೆ. ಈಗ ಸಮಯ 1:00 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದಲ್ಲಿ ಇಂದು 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿದರು. ಸಮಾರಂಭದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಎಂಎಸ್ಎಂಇ

ರಾಜ್ಯ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಉಪಸ್ಥಿತರಿದ್ದರು. ಭಾರತವು ತನ್ನ ಶುದ್ಧ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನ ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 188,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಎಲ್ಲಾ ವಿರೋಧ ಪಕ್ಷಗಳು, ಸರ್ಕಾರಿ ಸಂಸ್ಥೆಗಳು, ಚುನಾವಣಾ ಆಯೋಗ, ವಿದ್ಯುನ್ಮಾನ ಮತಯಂತ್ರಗಳು ಮತ್ತು ಮಾಧ್ಯಮಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿದ್ದು ಪ್ರಸ್ತುತ ನ್ಯಾಯಾಂಗವನ್ನು ಗುರಿಯಾಗಿಸಿಕೊಂಡಿವೆ ಎಂದು ಹಿರಿಯ ಬಿಜೆಪಿ ನಾಯಕ, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023 ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರು ಪರಿಶೀಲನೆ ಹಾಗೂ ಮರು ಮತ ಎಣಿಕೆ ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಮತ್ತು ಛತ್ತರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿದ್ದು, ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

ಟ್ಯೂನ್ ಮಾಡಿರೋದು 102.9 ಎಫ್ಎಂ. ಇನ್ನೀಗ ಒಂದು ಹಾಡು, ವಿನಾಯಕ ಗೆಳೆಯರ ಬಳಗ ಚಿತ್ರದ್ದು, ವಿಜಯ್ ಪ್ರಕಾಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ ಅಜ್ಜಿ ಅಜ್ಜಿ ಕತೆ ಹೇಳಜ್ಜಿ
1: ಬಾಲ್ಯದಲ್ಲಿ ಮಕ್ಕಳ ಬಾಯಲ್ಲಿ ಉಲಿಯುವ ಚಂದದ ಮಾತುಗಳಲ್ಲಿ ಇದು ಒಂದು. ಬೇಸಿಗೆ ರಜೆ ಬಂತು ಅಂದ್ರೆ ಮಕ್ಕಳಿಗೆ ಅಜ್ಜಿಯ ಮನೆಯೇ ಬೇಕು. ಅಜ್ಜಿ ತಾತನ ಪ್ರೀತಿಯ ಮಾತು, ಹೇಳುವ ಕತೆ ಅವರ ಕೈರುಚಿಗೆ ಸರಿಸಾಟಿ ಇಲ್ಲ.
2: ಅಜ್ಜಿ
1: ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟದಂತೆಯೇ ಎಂಬ ಗಾದೆ ಮಾತು ಸಹ ಇದೆ. ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆ, ಹಣ, ಆಸ್ತಿ ಎಲ್ಲವನ್ನ ಕೊಡಬಹುದು, ಆದರೆ ನಿಸ್ವಾರ್ಥದಿಂದ ಪ್ರೀತಿ ವಾತ್ಸಲ್ಯದ ಧಾರೆ ಎರೆಯೋದು ಮಾತ್ರ ಅಜ್ಜಿ ಅಂದ್ರು. ಹಿರಿಯರನ್ನ ಗೌರವಿಸಿದ್ರೆ ದೇವರನ್ನ ಗೌರವಿಸಿದಂತೆಯೇ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಕೆಳಗರೆ ಪ್ರತಿ ಭಾನುವಾರ ಮತ್ತು ಶನಿವಾರ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ ಮೂಡಿ ಬರುತ್ತೆ. ಇದರಲ್ಲಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬೇಕಾಗತ್ತೆ. ಸಂಖ್ಯೆ 9483091029. ಮತ್ತೊಮ್ಮೆ 9483091029 ಈ ಸಂಖ್ಯೆಗೆ ನೀವು ಕೇಳಲು ಬಯಸುವ ನಿಮ್ಮ ಮೆಚ್ಚಿನ ಹಾಡನ್ನು ರಿಕ್ವೆಸ್ಟ್ ಮಾಡಬಹುದು. ಇದು ನಿಮ್ಮೆಲ್ಲರ ಮೆಚ್ಚಿನ 102.9 ಎಫ್ಎಂ. ಸಮಯ 1:10 ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ

ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಸನ್ರೈಸರ್ಸ್ ಹೈದರಾಬಾದ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಮತ ಎಣಿಕೆ ಕೇಂದ್ರಗಳಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು 10,545 ಮತ ಎಣಿಕೆ ಸಿಬ್ಬಂದಿಯನ್ನು ಎಣಿಕೆ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. 4,624 ಸೂಕ್ಷ್ಮ ವೀಕ್ಷಕರೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೇರಿದಂತೆ 234 ಎಣಿಕೆ ವೀಕ್ಷಕರು ಮತ ಎಣಿಕೆ ಕಾರ್ಯದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಆಯೋಗದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಕೇಂದ್ರ ಕಾರ್ಮಿಕ, ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ನೂತನ ಇಎಸ್ಐಸಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಾದ್ಯಂತ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಅದರ ಪರವಾದ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಒಂದು ಮಹತ್ವದ ಸಂದರ್ಭವಾಗಿದೆ. ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುನಃ ದೃಢಪಡಿಸಲು ಮತ್ತು ಪತ್ರಿಕೋದ್ಯಮ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ತಂತ್ರಜ್ಞಾನ ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದವರನ್ನು ಭವಿಷ್ಯದ ಮಾಹಿತಿಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಾಯೋಗಿಕ ಮಾರ್ಗಗಳ ಸುತ್ತ ಒಗ್ಗೂಡಿಸಲು ಒಂದು ಪ್ರಮುಖ ವೇದಿಕೆ ಒದಗಿಸುತ್ತದೆ. ವಿಶ್ವಸಂಸ್ಥೆಯ ಡಿಸೆಂಬರ್ 1993 ಸಾಮಾನ್ಯ ಸಮ್ಮೇಳನದಲ್ಲಿ ಯುನೆಸ್ಕೋದ ಶಿಫಾರಸಿನಂತೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಅಂದಿನಿಂದ ಮೇ 3 ವಿಂಡ್ ಹೋಕ್ ಘೋಷಣೆಯ ವಾರ್ಷಿಕೋತ್ಸವವನ್ನಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತಿದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಅವಘಡದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ಮಾಹಿತಿ ನೀಡಿದೆ. ಬೆಳಿಗ್ಗೆ 6:25 ಹೊತ್ತಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ಮುಖೇಶ್ ವರ್ಮಾ, 4 ಅಂತಸ್ತಿನ ಕಟ್ಟಡದ ಕೆಲವು ಮಹಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಕ್ಷಣಾ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಕಟ್ಟಡದಿಂದ 15 ಜನರನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅವಘಡದಲ್ಲಿ ಮೃತಪಟ್ಟವರ ಬಗ್ಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಮತ್ತು ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಧು ದುರಂತದಲ್ಲಿ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದಾರೆ. ಗಾಯಗೊಂಡವರಿಗೆ ಅಗತ್ಯವಿರುವ ಎಲ್ಲಾ ವೈದ್ಯಕೀಯ ನೆರವು ಒದಗಿಸುವುದರ ಜೊತೆಗೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಅವಘಡ ಅತ್ಯಂತ ದುರಂತ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಪ್ರಾರಂಭವಾಗಿ ಸಂಜೆ 5 ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ
ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ

0: ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ NEET UG 2026 ಬರೆಯುತ್ತಿದ್ದು, ದುಬೈ ಮತ್ತು ಶಾರ್ಜಾ ಎರಡರಲ್ಲೂ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈಗಾಗಲೇ 12:30 ಪರೀಕ್ಷೆ ಆರಂಭವಾಗಿದ್ದು 3:30 ನಡೆಯಲಿದೆ. ಭಾರತವು ತನ್ನ ಶುದ್ಧ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು, ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನವು ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಕಳೆದ ತಿಂಗಳಲ್ಲಿ ದಾಖಲೆಯ 3.11 ಲಕ್ಷ ಮನೆಗಳು ಪ್ರಯೋಜನ ಪಡೆದಿವೆ. ಗುಜರಾತ್ ಮತ್ತು ಮಹಾರಾಷ್ಟದ ನಂತರ 5 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆಗಳನ್ನು ಮೀರಿದ 3ನೇ ರಾಜ್ಯ ಉತ್ತರ ಪ್ರದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 1,88,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಗುಂಪಿನಿಂದ ನಿರ್ಗಮಿಸುತ್ತಿರುವ ಮಧ್ಯೆ ಇದು ಸತತ 3ನೇ ಮಾಸಿಕ ಹೆಚ್ಚಳವಾಗಿದೆ. ಯುಎಇ ನಿರ್ಗಮಿಸುವುದರೊಂದಿಗೆ ಒಪೆಕ್ ಪ್ಲಸ್ ಇರಾನ್ ಸೇರಿದಂತೆ 21 ಸದಸ್ಯರನ್ನು ಒಳಗೊಂಡಿದೆ. ಕಳೆದ ವಾರ ಯುಎಇ ಒಪೆಕ್ ಮತ್ತು ಒಪೆಕ್ ಪ್ಲಸ್ ತೈಲ ಪೂರೈಕೆ ಸರಪಳಿಗಳನ್ನು ತೊರೆಯುವುದಾಗಿ ಘೋಷಿಸಿತ್ತು. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಪರ್ಷಿಯನ್ ಕೊಲ್ಲಿ ರಾಷ್ಟಗಳು ತಮ್ಮ ರಫ್ತಿಗೆ ಭಾರೀ ಹೊಡೆತ ನೀಡುತ್ತಿರುವ ಸಮಯದಲ್ಲಿ ಯುಎಇ ನಿರ್ಗಮನವು ತೈಲ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸುವ ನಿರೀಕ್ಷೆ ಇದೆ. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಲಿವೆ. 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಗಳೊಂದಿಗೆ 46,313 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತ ಮಾರ್ಷಲ್ ದ್ವೀಪದ ಧ್ವಜ ಹೊತ್ತ ಎಲ್ಪಿಜಿ ವಾಹಕ MT ಸರ್ವಶಕ್ತಿ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ESIC ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ T20 ಕ್ರಿಕೆಟ್ ಇಂದು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

90.9 FM. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

0: www.radiomumbai.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಟ್ಯೂನ್ ಮಾಡಿದ್ರ 1:21. ಸಂದೇಶ ನಮಗೆ, ಸಂಗೀತ ನಿಮಗೆ. ಶೀರ್ಷಿಕೆಯೇ ಎಷ್ಟು ಚೆಂದ ಅಲ್ವಾ? ಹೌದು, ನೀವು ಸಂದೇಶಗಳನ್ನ ವಾಟ್ಸಪ್ ಮೂಲಕ ಕಳಿಸ್ಕೊಡ್ತೀರಿ, ನಾವು ಸಹ ನಮ್ಮ ಆಕಾಶವಾಣಿ ಮೂಲಕ ನಿಮಗೆ ಹಾಡುಗಳನ್ನ ಕಾಣಿಕೆಯಾಗಿ ನೀಡ್ತೇವೆ. ಈಗಾಗಲೇ ಸಾಕಷ್ಟು ಸಂದೇಶಗಳು ಬಂದಿವೆ. ಪರೋಪಕಾರಿ ಚಿತ್ರದ ಕಣ್ಣು ರೆಪ್ಪೆ ಒಂದನೊಂದು ಮರೆಯುವುದೇ ಹಾಡನ್ನು ಪ್ರಸಾರಿಸ್ತೀರಾ ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅವರಿಗಾಗಿ, ನಿಮ್ಮೆಲ್ಲರಿಗಾಗಿ ಈ ಹಾಡು ಪ್ರಸಾರವಾಗ್ತಾ ಇದೆ. ಹಾಗೆ ನೀವು ಸಹ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬೇಕು ಅನ್ನೋದಾದರೆ 9483091029 ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಚಿತ್ರ ಯಾವುದು, ನಿಮ್ಮ ಹೆಸರೇನು, ಸ್ಥಳ ಯಾವುದು, ಎಲ್ಲವನ್ನ ಬರೆದು ಕಳುಹಿಸಿ. ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ.

ಮುಂದಿನ ರಿಕ್ವೆಸ್ಟ್ ಹಾಸನ್ನಿಂದ ಬಂದಿದೆ. ವಸಂತ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿ, ನಮಗಾಗಿ ಆಕ್ಸಿಡೆಂಟ್ ಚಿತ್ರದಿಂದ ಬಾ ಮಳೆಯೇ ಬಾ ಅನ್ನೋ ಹಾಡನ್ನು ಪ್ರಸಾರಿಸಿ ಅಂತಿದ್ದಾರೆ. ಅವರಿಗಾಗಿ ಈ ಹಾಡು

ಮುಂದಿನ ರಿಕ್ವೆಸ್ಟ್ ಅಪೂರ್ವ ಜೋಡಿ ಚಿತ್ರದ ಹಾಡಿಗಾಗಿ ಬಂದಿದೆ. ಸಂದೇಶವನ್ನು ಕಳಿಸಿದ್ದಾರೆ ತನುಶ್ರೀ, ಸನ್ನಿಧಿ, ಶ್ರೇಯಾ, ಅದ್ವೈತ ಮುಧೋಳದಿಂದ.

ದುಃಖ ಇಲ್ಲ ದುಡಿಯೋರಿಗೆ ಎಂತಹ ಒಳ್ಳೆಯ ಸಾಲು ಅಲ್ವಾ? ಕಾಯಕವೇ ಕೈಲಾಸ ಅಂತಾರಲ್ಲ, ಆ ಒಂದು ಸಾಲಿಗೆ ಪೂರಕವಾದಂತಹ ಸಾಹಿತ್ಯ ಇದ್ದ ಹಾಡಿದು. ಇದು ರಿಕ್ವೆಸ್ಟ್, ಸೊ ಕೇಳಿದ್ರೆ ನೀವು ಸಂದೇಶ ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ಬೋದು. ಸಂದೇಶ ನಮಗೆ, ಸಂಗೀತ ನಿಮಗೆ. ಸಂಖ್ಯೆ 9483091029, ವಾಟ್ಸಪ್ ಮಾಡಬೇಕಾಗತ್ತೆ. ಮುಂದಿನ ಹಾಡು ಅಣ್ಣಯ್ಯ ಚಿತ್ರದ್ದು. ಹಾಡಿಗಾಗಿ ಕೋರಿಕೆ ಚಿಕ್ಕೋಡಿಯಿಂದ ರಮೇಶ್ ಉಮಾ.

ಮುಂದಿನ ಹಾಡು ಚಿನ್ನದ ಮಲ್ಲಿಗೆ ಹೂವೆ, ಹುಲಿಯ ಹಾಲಿನ ಮೇವು ಚಿತ್ರದು. ಹಾಡಿಗಾಗಿ ಕೋರಿಕೆಯನ್ನ ಇಟ್ಟಿದ್ದಾರೆ ಧಾರವಾಡದಿಂದ ಮಂಜುಶ್ರೀ.

ಧರ್ಮಸೆರೆ ಚಿತ್ರದ ಮೂಕ ಹಕ್ಕಿಯು ಹಾಡುತ್ತಿದೆ ಹಾಡನ್ನ ಪ್ರಸಾರಿಸಿ ಅಂತ ಶಿವಲಿಂಗಪ್ಪ ಹೂಗಾರ್ ಲಿಂಗಸಗೂರ್ನಿಂದ ಸಂದೇಶ ಕಳಿಸಿದ್ದಾರೆ. ಇದೇ ಹಾಡಿಗಾಗಿ ಕುವೈತ್ನಿಂದ ಒಂದು ರಿಕ್ವೆಸ್ಟ್ ಬಂದಿದೆ. ನಟರಾಜು ತಿಪಟೂರು ಅವರು ಮೂಕ ಹಕ್ಕಿಯು ಹಾಡುತ್ತಿದೆ ಹಾಡನ್ನ ಪ್ರಸಾರಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇವರಿಬ್ಬರಿಗಾಗಿ ಈ ಹಾಡು.

ಸಂಖ್ಯೆಯನ್ನ ಹೇಳ್ತೇನೆ, 9483091029 ಈ ಸಂಖ್ಯೆಗೆ ಸಂದೇಶವನ್ನ ಕಳಿಸಿ ನಿಮ್ಮ ಮೆಚ್ಚಿನ ಹಾಡನ್ನ ಕೇಳಿ. ಮುಂದಿನ ಹಾಡು ವೀರ ಕೇಸರಿ ಚಿತ್ರದ್ದು, ಮೆಲ್ಲು ಸಿರೆ ಸವಿಗಾನ. ಈ ಹಾಡನ್ನ ಪ್ರಸಾರಿಸಿ ಅಂತ ಹೇಳಿ ರಾಘವೇಂದ್ರ ಮಲ್ಲೇಶ್ವರಂ ಇಂದ ಸಂದೇಶ ಕಳಿಸಿದ್ದಾರೆ.

ಮುಂದಿನ ರಿಕ್ವೆಸ್ಟ್ ಬಂದಿದೆ ಚೌಕ ಚಿತ್ರದ ಅಪ್ಪ ಐ ಲವ್ ಯು ಅನ್ನೋ ಹಾಡಿಗಾಗಿ. ಆಡುಗೋಡಿಯಿಂದ ಯತೀಶ್ ದರ್ಶನ್ ಅವರು ಸಂದೇಶ ಕಳಿಸಿ ಈ ಹಾಡನ್ನು ಪ್ರಸಾರಿಸಿ ಅಂತಿದ್ದಾರೆ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದೊಳ್ಳೆ ಹಾಡನ್ನ ಕೇಳಿದ್ವಿ. ಮುಂದಿನ ಗೀತೆ ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ. ಊರು ಹೇಗೆಂದು, ಊರ ಜನರು ಹೇಗೆಂದು ಈ ಒಂದು ಗೀತೆಯನ್ನ ಪ್ರಸಾರಿಸಿ ಅಂತಿದ್ದಾರೆ. ಚಿತ್ರದ ಹೆಸರು ನಮಗೆ ತಿಳಿದಿಲ್ಲ, ಆದರೆ ಈ ಹಾಡನ್ನು ಕೇಳಬೇಕು ಅನ್ನೋ ಆಸೆ ಅಂತಿದ್ದಾರೆ. ಅವರಿಗಾಗಿ ಕರುಣಾಮಯಿ ಚಿತ್ರದ ಈ ಹಾಡು.

ಕಾರ್ಯಕ್ರಮದ ಕೊನೆಯ ಹಾಡು ಮಧುರ ಸಂಗಮ ಚಿತ್ರದು 16ರ ಹರೆ ಬಂದಾಗ ಗೀತೆಯನ್ನು ಪ್ರಸಾರಿಸಿ ಅಂತ ಹೇಳಿ ಚಂದ್ರಮ್ಮ ರಾಜಗೋಪಾಲ್ ಕೋಲಾರ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರಿಗಾಗಿ ಈ ಹಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ

0: ಕೋಟಿ ಇದ್ದ ಐಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು.
1: ಅಟಲ್ ನರೇಂದ್ರ ಮೋದಿ ನೇ ಲೇಬರ್ ಕೋಡ್ ಮೇ ಕರಾ ಹೈ ದೋಸ್ತೋ, ಈ ಲೇಬರ್ ಕೋಡ್ ಕೆ ದ್ವಾರಾ ಆಜ್ ಹಮ್ ದೇಶ್ ಕೆ 40 ಕರೋಡ್ ಸೇ ಅಧಿಕ್ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ್ ಕರಿ ಹೈ.
0: ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ. ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು.
2: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ಇಎಸ್ಐನ ನಾವು ಕೊಟ್ಟಿದ್ದೆ, ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುಯಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಳಿಪುರಂನಲ್ಲಿ ಇಂದು ರೇಷ್ಮೆ ಮತ್ತು ಖನಿಜ ಭವನಕ್ಕಾಗಿ ಶಂಕುಸ್ಥಾಪನೆ ನೆರವೇರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಮಾರು 667 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬಹು ಅಂತಸ್ತಿನ ಈ ಕಟ್ಟಡ ವಿವಿಧ ಸೇವೆಗಳನ್ನು ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಇ ಸಿಲ್ಕ್ ಪೋರ್ಟಲ್ಗೂ ಚಾಲನೆ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮುಂಗಾರು ಆರಂಭಕ್ಕೂ ಮುನ್ನವೇ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ತುಂಗಭದ್ರಾ ತಟದ ರೈತರಿಗೆ ಭರವಸೆ ನೀಡಲಾಗಿತ್ತು. ಅದರಂತೆ 70 ವರ್ಷಗಳ ಹಳೆಯದಾದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಸರ್ಕಾರ ಹಾಗೂ ತಜ್ಞರ ತಂಡಗಳ ಸತತ ಪ್ರಯತ್ನದಿಂದಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಹೊಸ ಗೇಟುಗಳ ಅಳವಡಿಕೆಯಿಂದಾಗಿ ಮುಂದಿನ 50-60 ವರ್ಷಗಳ ಕಾಲ ತುಂಗಭದ್ರಾ ಜಲಾಶಯವು ಭದ್ರವಾಗಿರಲಿದೆ ಎಂದು ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದರಿಂದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಹಾಗೂ ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಹೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಶುರುವಾಗಿದ್ದು, ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಹೇಳಿದರು. ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ

0: ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಎಚ್ಟಿ ತಿಳಿಸಿದ್ದಾರೆ. ಮತ ಎಣಿಕೆಯ ಸಿದ್ದತೆಗಳ ಕುರಿತು ಇಂದು ಮಾಹಿತಿ ನೀಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪ್ರಾಥಮಿಕ ಸಭೆ ನಡೆಸಲಾಗಿದ್ದು, ಚುನಾವಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಇಲಾಖೆಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಬಂದೋಬಸ್ತ್ ಕಾರ್ಯಕ್ಕಾಗಿ ಜಿಲ್ಲಾ ಪೊಲೀಸ್ ಪಡೆಯ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಭದ್ರತೆಯ ಜೊತೆಗೆ ದಾವಣಗೆರೆ ನಗರದ ಆಯ್ದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲು ಸ್ಟ್ರೆಕಿಂಗ್ ಫೋರ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆ ಹಿನ್ನೆಲೆ ಸರ್ವ ಸನ್ನದ್ಧರಾಗಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ರವರ ನೇತೃತ್ವದಲ್ಲಿ ಇವತ್ತಿನ ಪ್ರಾಥಮಿಕವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಎಲ್ಲ ಇಲಾಖೆಗಳಿಗೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ನಾನು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೆವು.
0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ಸುಗಮವಾಗಿ ಆರಂಭಗೊಂಡಿದೆ. ಬೆಳಿಗ್ಗೆ 11:30 ಗಂಟೆಯಿಂದ ಆರಂಭಗೊಂಡಿರುವ ಪರೀಕ್ಷಾ ಪ್ರಕ್ರಿಯೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರ, ವಸ್ತ್ರ ಸಂಹಿತೆ, ಪರೀಕ್ಷಾ ನಿಯಮಗಳನ್ನು ಪಾಲಿಸುವ ಕುರಿತು ಪರಿಶೀಲನೆ ನಡೆಸಿ ತಪಾಸಣೆ ಮಾಡಿ ಒಳಬಿಡಲಾಗುತ್ತಿತ್ತು. ಪರೀಕ್ಷೆ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ಅಂಗವಿಕಲರು, ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆ ಆರೋಗ್ಯ ಘಟಕ ಕಲ್ಪಿಸಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು, 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಟೆನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
2: ನಮಸ್ಕಾರ. ಟ್ಯೂನ್ ಮಾಡಿದ್ರ 102.9 FM. ಕೇಳುಗರೆ, ಚಿತ್ರತಾನ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 2:40 ಇನ್ನೀಗ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಮನಸ್ಸುಗಳ ಮಾತು ಮಧುರ ಚಿತ್ರದ ಎಲ್ಲ ಹಾಡುಗಳನ್ನ ಕೇಳಲಿದ್ದೀರಿ. ಈ ಎಲ್ಲ ಹಾಡುಗಳ ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದ್ದು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಮನಸ್ಸುಗಳ ಮಾತು ಮಧುರ ಚಿತ್ರದ ಎಲ್ಲ ಹಾಡುಗಳನ್ನ ಇದುವರೆಗೆ ಕೇಳಿದ್ರಿ. ಸಮಯ 3 ಗಂಟೆ, ಇನ್ನು ಮುಂದೆ ಹಿಂದಿ ಕಾರ್ಯಕ್ರಮ. 4 ಗಂಟೆಗೆ ಪರಿಮಳದಲ್ಲಿ ಮತ್ತೆ ಭೇಟಿಯಾಗೋಣ. ಟ್ಯೂನ್ ಮಾಡಿಯೇ ಇರಿ 102.9 FM.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 4 ಗಂಟೆ ಆಗಿದೆ ಕೆಳಗ್ರೆ. ಈ ಸಮಯದ ನಮ್ಮ ಕಾರ್ಯಕ್ರಮ ಪರಿಮಳ. ಪರಿಮಳ ಇದು ಮಾತಿನ ಮಂಟಪ. ಹೌದು, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಏನು ಮಾತಿರುತ್ತೆ, ಯಾರನ್ನ ನಾವು ಮಾತಾಡಿಸ್ತೀವಿ ಅನ್ನೋ ಆಲೋಚನೆ ನಿಮಗಿದೆ ಅಲ್ವಾ? ಹೌದು, ಇವತ್ತು ಹಾಸ್ಯ ಕಲಾವಿದರೊಬ್ಬರನ್ನ ಮಾತನಾಡಿಸ್ತಾ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಸಾಗಣ ಪರಿಮಳದ ಮಾತಿನ ಮಂಟಪದಲ್ಲಿ.

ಎಸ್, ಟ್ಯೂನ್ ಮಾಡಿದ್ರ 102.9 FM ಅಲ್ಲಿ ಇದು ಪರಿಮಳ ಮಾತಿನ ಮಂಟಪ ಕಾರ್ಯಕ್ರಮ. ಕೇಳಿದ್ರೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರೊಬ್ರು ನಮ್ಮ ಜೊತೆ ಆಗ್ತಾರೆ ಅಂತ ಹೇಳಿದ್ದೆ. ಹೌದು, ಅವರೇ ಕುರಿಬಾಣ್ ಸುನೀಲ್ ಅಂಥೇಳಿ. ಇವರು ಕಿರುತೆರೆಯಲ್ಲಿ ಒಂದು ಸಂಚಲನವನ್ನೇ ಮೂಡಿಸಿದ್ರು ಅಂತಲೇ ಹೇಳ್ಬೋದು. ಆನಂತರ ಅನೇಕ ಸಿನಿಮಾಗಳಲ್ಲಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಸುಮಾರು 150 ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಜಯ್ ಈಗಷ್ಟೇ ಕೇಳಿದ್ರಲ್ಲ, ಅಜಯ್ ಸಿನಿಮಾದಲ್ಲಿ ಕಾಮಿಡಿಯನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಪಲ್ಲಕ್ಕಿ, ಪೂಜಾರಿ, ಹಾಗೆಯೇ ಸಾಕಷ್ಟು ಸಿನಿಮಾಗಳು, ಬೊಂಬಾಟ್, ಹುಡುಗಾಟ, ಮುಕುಂದ ಮುರಾರಿ, ಉಪೇಂದ್ರ ಅವ್ರ ಜೊತೆ

0: ಮಾಡಿದ್ದಾರೆ. ಜನರನ್ನ ರಂಜಿಸೋದೇ ಇವರ ಕಾಯಕ ಆಗಿದೆ. ಸೊ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ, ನಮಸ್ತೆ, ವೆಲ್ಕಮ್ ಕಾರ್ಯಕ್ರಮಕ್ಕೆ.
1: ನಮಸ್ಕಾರ.
0: ಈಗ ಸುನಿಲ್ ಅಂದ್ರೆ ಜನರಿಗೆ ಅಷ್ಟು ಪ್ರಿಯ ಅನ್ಸಲ್ಲ, ಆಪ್ತ ಅನ್ಸೋದು ಕುರಿಬಾಣ್ ಸುನಿಲ್ ಅಂತ ಕರೆದಾಗ ಅಲ್ವಾ?
1: ಒಂದು
0: ರೀತಿ ಕುರಿ ನಿಮ್ಗೆ ಬ್ರಾಂಡ್ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ನೀವು ಕಿರುತೆರೆಯಲ್ಲಿ ಕುರಿಬಾಂಡ್ ಅನ್ನೋ ಒಂದು ಕಾರ್ಯಕ್ರಮ, ಇದೊಂದು ಜನಪ್ರಿಯ ಕಾರ್ಯಕ್ರಮ, ಅನೇಕ ಜನರನ್ನ ರಂಜಿಸಿತ್ತು ಇದು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇ ಹೀರೋ ಅಂತಾನು ಹೇಳ್ಬೋದು. ಈಗ ಹೇಳಿ ಸರ್, ಈ ಕುರಿಬಾಂಡ್ ಅನ್ನೋದು ಆ ಕಾರ್ಯಕ್ರಮದ ನೆನಪುಗಳನ್ನ ಹಂಚಿಕೊಳ್ಳೋದಾದ್ರೆ ಒಂದು ಕಾನ್ಸೆಪ್ಟ್ ಹೇಗೆ ಬಂತು?
1: ಮೇಡಮ್, ಆಕ್ಚುಲಿ ಈಗ ನೀವು ಹೇಳಿದ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇದು ಕುರಿ ಬಾಂಡ್ ಅಂತ ಏನ್ ಹೇಳಿದ್ರಲ್ಲ, ಅದು ಬ್ರ್ಯಾಂಡ್ ಅಂದ್ರಲ್ಲ, ಅದು ಖಂಡಿತ ಬ್ರ್ಯಾಂಡ್ ಮಾಡಿದ್ದು ಅನ್ನದಾತರೆ. ನಮ್ಗೆ ಅನ್ನದಾತರೆ ನಮ್ಮನ್ನ ಬ್ರ್ಯಾಂಡ್ ಮಾಡಿದ್ದು. ನಾವಾಗ ನಾವು ಮಾಡ್ಕೊಂಡಿಲ್ಲ, ಅವ್ರಾಗ ಅವ್ರು ಮಾಡಿರುವಂತ ಬ್ರ್ಯಾಂಡ್ ಅದು ಕುರಿ ಬಾಂಡ್ ಅಂತ ಹೇಳಿ. ಹೌದು, ಖಂಡಿತ ಎರಡು ಸಿನಿಮಾ ಮಾಡಿದ್ದೆ ಮುಂಚೆನೆ ನಾನು, ಬಟ್ ನನ್ಗೆ ಯಾವ್ದು ಅವಕಾಶಗಳು ಸಿಗ್ಲಿಲ್ಲ ಅವಾಗ. ಮತ್ತೆ ನಾನು ಮಾಡಿದ್ದು ಮೊದಲು ಲವ್ ಸಿನಿಮಾ ಅಂತ ಮಾಡಿದೆ, ಆದಿತ್ಯ ಅವರು, ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ಮಗನ ಮೊದಲನೇ ಸಿನಿಮಾ, ರಕ್ಷಿತಾ ಮೇಡಮ್ ಅವರಿಗೆ ಮೂರನೇ ಸಿನಿಮಾ ಅದು. ಹೌದು, ರಕ್ಷಿತಾ ಮೇಡಮ್ ಅವರಿಗೆ. ಸೊ ಗಿಯಾಗಿ ಅಂತ ನವೀನ್ ಕೃಷ್ಣ ಸರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ಅವಾಗ, ಎರಡನೇದ್ದು. ಅದಾದ್ಮೇಲೆ ಮತ್ತೆ ನಾನು, ನನಗೆ ಗೊತ್ತಿಲ್ಲ ಒಟ್ಟು ನನ್ನ ಸಿನಿಮಾ ರಂಗದ, ಯಾಕಂದ್ರೆ ಯಾರು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಸಿನಿಮಾ ರಂಗದಲ್ಲಿ, ನಮ್ಗೆ ಅನುಭವನು ಇಲ್ಲ ಹೆಂಗ್ ಸಿನಿಮಾಗ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಅದೇನೋ ಗೊತ್ತಿಲ್ಲ ಒಟ್ಟು, ಒಂದು ಪೇಪರ್ ಅಲ್ಲಿ ಆಡ್ಸ್ ನೋಡ್ಕೊಂಡು ನಾನು ಹೋಗಿದ್ದೆ.
0: ಸೂಪರ್.
1: ಸೊ ಹೊಸ ಪ್ರತಿಭೆಗಳಿಗೆ ಅವಕಾಶ ಇದೆ ಅಂತ ಹೇಳಿದಾಗ, ನಾನು ಒಂದು ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸ್ಲಿಪ್ಪರ್ ಶೋರೂಮ್ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನ್ ಟ್ಯಾಲೆಂಟ್ ನೋಡಿ ಒಬ್ರು ಮ್ಯಾನೇಜರ್ ನ ನನ್ಗೆ ಅಲ್ಲಿ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಟ್ರು, ಶೋರೂಮ್ ನೋಡ್ಕೊ ನೀನು, ಸಕ್ಕ ಟ್ಯಾಲೆಂಟ್ ಇದೆಯಾ ನೀನು, ಸೇಲ್ಸ್ ಸಕ್ಕ ಟ್ಯಾಲೆಂಟ್ ಇದೆ, ಆಮೇಲೆ ಲ್ಯಾಂಗ್ವೇಜ್ ಗಳು ತುಂಬಾ ಭಾಷೆಗಳು ಮಾತಾಡ್ತೀಯ ಅಂತ ಹೇಳಿ ನನ್ನ ಮ್ಯಾನೇಜರ್ ಮಾಡ್ಬಿಟ್ರು. ಸೊ ಅಷ್ಟಾದ್ರೆ ಈ ಪಿಕ್ಚರ್ ಹುಚ್ಚಿತ್ತು, ಒಂದ್ಸತಿ ಯಾವ್ದೋ ಒಂದ್ ಪೇಪರ್ ಅಲ್ಲಿ ಆಡ್ ಬಂದಿತ್ತು, ಹೊಸ ಪ್ರತಿಭೆಗಳಿಗೆ ಸೀರಿಯಲ್ ಗಳಲ್ಲಿ ಅವಕಾಶ ಸಿಗುತ್ತೆ ಅಂತ. ಸೊ ನಾನು ಹೋದಾಗ ನನ್ನ ಹತ್ರ 300 ರೂಪಾಯಿ ಇಟ್ಕೊಂಡವರು ಡೈರೆಕ್ಟರ್ ನಂಬರ್ಗಳು ಕೊಟ್ರು, ಅಂದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಅವಕಾಶಗಳು ಕೇಳಬೇಕು ಕೊಡಿ ಅಂತ. ಹಿಂಗಾಗಿ ನಾನು ಫೋನ್ ಮಾಡಿದಾಗ ಸುಮಾರು ಜನ ನನ್ಗೆ ಈ ನಂಬರ್ ಯಾಕೆ ಕಾಲ್ ಮಾಡ್ದಪ್ಪ, ಈಗ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳಿದ್ರು.
0: ಸಿನಿಮಾದ ಯಾವುದೇ ಹಿನ್ನೆಲೆ ಇರದ ಒಂದು ಕುಟುಂಬದಿಂದ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನ ತಗೊಂಡ್ರಿ, ಅದಾದ ನಂತರ ನೀವು ಕಿರುತೆರೆಗೆ ಬಂದಿದ್ದ?
1: ಹೌದು,
0: ಎರಡು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಆ ನಂತರ ಕಿರುತೆರೆಗೆ ಬಂದ್ರಿ.
1: ಹೌದು, ಮನೆಯಲ್ಲಿ ಟಿವಿ ನೋಡ್ಬೇಕಾದ್ರೆ, ಉದಯ ಟಿವಿ ನೋಡ್ಬೇಕಾದ್ರೆ ಕುರಿಗಳು ಸರ್ ಕುರಿಗಳು ಅಂತ ಒಂದು ಕೆಳಗಡೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಅಂತ ಅಲ್ಲೂ ಅದರಲ್ಲೂ ಅದೇ ಬಂತು, ಅವಾಗ ಪೇಪರ್ ಅಲ್ಲಿ ಬಂದಿತ್ತು, ಈಗ ಕೆಳಗಡೆ ಕೊಡ್ತಾ ಇದ್ರು ಲೈನ್ ಅಲ್ಲಿ. ಇದು ನಂಬರ್ ಬರೆದಿಟ್ಕೊಂಡು ನಾನು ಹೋಗಿ ಸ್ಕ್ರೀನ್ ಟೆಸ್ಟ್ ಅಲ್ಲಿ ನಾನು ಗೆದ್ದಿದ್ದೆ ಅದರಲ್ಲಿ. ಸೊ ನನ್ನ ಜೀವನ ಬದಲಾಯಿಸಿದ್ದು ಕುರಿಗಳು ಸರ್ ಕುರಿಗಳು. ಸೊ ಅವಾಗಿಂದ ನನಗೆ ಸಿನಿಮಾ ಸುರಿಮಳೆ ತರ ಶುರು ಆಗ್ಬಿಡ್ತು. ಅದರಲ್ಲಿ ಹೋದ್ಮೇಲೆ
0: ಅದೇ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ಆಕ್ಟ್ ಮಾಡಿದ್ರ, ಇವತ್ತಿಗೂ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ ಸಹ.
1: ಹೌದು ಮೇಡಮ್.
0: ಈ ಕುರಿ ಬಾಂಡ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಹೇಗೆ ಜನರನ್ನ ಕುರಿ ಮಾಡೋದು, ಅಲ್ಲೊಂದು ಹಾಸ್ಯ, ಅಲ್ಲೊಂದು ನಗೆ ಚಟಾಕಿ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಮೇಡಮ್ ಏನಂದ್ರೆ, ಇದು ತುಂಬಾ ಕಷ್ಟದ ಕೆಲಸ ಆಕ್ಚುಲಿ. ನೀವು ನಕ್ಸೋದಂದ್ರೆ ಏನಂದ್ರೆ, ನಕ್ಸೋದು ತುಂಬಾ ಕಷ್ಟದ ಕೆಲಸ. ಅಳಿಸೋದು ಯಾರು ಬೇಕಾದ್ರೂ ಅಳಿಸ್ಬೋದಂತೆ, ಒಂದು ಕ್ಷಣದ ಒಂದು ನಿಮಿಷದಲ್ಲಿ ಒಂದ್ ಸೆಕೆಂಡ್ ಅಲ್ಲಿ ಅಳಿಸ್ಬಿಡ್ಬೋದು ಯಾರಿಗಾದ್ರು. ಈ ನಕ್ಸೋದು ಇದೆಯಲ್ಲ, ತುಂಬಾ ಕಷ್ಟವಾದ ಕೆಲಸ, ಅದು ದೇವ್ರ ವರ ಅಂತ ಹೇಳ್ಬೋದು ನಮ್ಗೆ. ನಕ್ಸೋದು ತುಂಬಾ ದೇವ್ರ ವರ ಆಯ್ತಾ. ಆಮೇಲೆ ಹಾಸ್ಯ ಅನ್ನೋದು ಅದು ಅಷ್ಟು ಸುಲಭವಾಗಿ ಬರುವಂತದಲ್ಲ, ಒಂದೊಂದು ಸೆಕೆಂಡ್ ಆ ಒಂದು ಟೈಮಿಂಗ್ಸ್ ಇರುತ್ತೆ ನಕ್ಸೋದೆ, ಆ ಸೆಕೆಂಡ್ಸ್ ಅಲ್ಲಿ ನಾವು ಅವ್ರನ್ನ ನಗಿಸ್ಬೇಕು. ಅದು ಅದು ಒಂದು ಒಂದು ಚಾಲೆಂಜಿಂಗ್ ತರ. ಅದು
0: ಖಂಡಿತ ಸರ್, ಹಾಸ್ಯ ಅನ್ನೋದೇ ಚಾಲೆಂಜ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೇ ನೋವಿದ್ರು ನೀವು ಮುಖದಲ್ಲಿ ನಗುನ ಇಟ್ಕೊಂಡು ಜನರನ್ನ ನಗಿಸೋದಿದೆಯಲ್ಲ, ಅದೊಂದು ಕಲೆ. ಅದು
1: ಹೌದು ಮೇಡಮ್,
0: ಆ ಕಲೆನ ನೀವು
1: ಸಿದ್ಧಿಸ್ಕೊಂಡಿದ್ದೀರಾ.
0: ಸುಮಾರು ಎಷ್ಟು ಎಪಿಸೋಡ್ ಎಲ್ಲ ಆಯ್ತು ಕುರಿ ಬಾಂಡ್ ಅನ್ನೋದು?
1: ಮೇಡಮ್ ಕುರಿಗಳು ಸರ್ ಕುರಿಗಳು ಅಂತ ಹೇಳಿ ಉದಯ ಟಿವಿಯಲ್ಲಿ ಮೊದಲ ಸರಿ ಶುರುವಾದಾಗ 1170 ಎಪಿಸೋಡ್ 1170 ಎಪಿಸೋಡ್ ಮಾಡಿದ್ವಿ. ಸೊ ಪ್ರಶಸ್ತಿ ಎಲ್ಲ ಬಂತು, ಒಳ್ಳೆ ಸೀರಿಯಲ್ ಅಂತ ಆತರಲ್ಲ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಅದೇ ಉದಯ ಟಿವಿ ಅವರು ಕುರಿ ಬಾಂಡ್ ಅಂತ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವಾಗ ಮತ್ತೆ 500 ಎಪಿಸೋಡ್ ಹೋಯ್ತು ಅದು. ಕಸ್ತೂರಿ ಟಿವಿಯಿಂದ ಕರೆದು ನಮ್ಗೆ ಕುಮಾರಣ್ಣ ಅವರು, ಅವರು ಈ ಕಾರ್ಯಕ್ರಮ ಮಾಡ್ತೀನಿ ನಮ್ಮ ಚಾನಲ್ ಅಂತ ಹೇಳಿದ್ರಂತೆ ಕುಮಾರಣ್ಣ ಅವರು, ಜೆಡಿಎಸ್ ಕುಮಾರಣ್ಣ ಅವರು, ಅವ್ರು ಹೇಳಿದ್ರಂತೆ ಸೊ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಮ್ ಚಾನೆಲ್ ಅಲ್ಲಿ ಮಾಡ್ತೀವ್ರಿ, ಕೆಲಸ ಕೊಡಿ ಅವ್ರಿಗೆ ಪಾಪ ಕಲಾವಿದರಿಗೆ ಅಂತ ಹೇಳಿ ಅವ್ರು ಹೇಳಿ ನಮ್ಗೆ ಕೆಲಸ ಕೊಡ್ತದ್ರಲ್ಲಿ. ಸೊ ಮತ್ತೆ ನಾವು ಶುರು ಮಾಡಿದ್ವಿ ನಕ್ರ ಬಕ್ರ ಅಂತ ಶುರು ಮಾಡಿದ್ವಿ.
0: ಅಂತೂ ನೀವು ಎಲ್ಲ ಕಿರುತೆರೆಯಲ್ಲಿ ಆದಷ್ಟು ಹಾಸ್ಯ, ಏನು ಹಾಸ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನೇ ನೀಡ್ತಾ ಬಂದ್ರಿ.
1: ಹೌದು ಮೇಡಮ್, ಹೌದು.
0: ಆಮೇಲೆ ಈ ಒಂದು ಸಿನಿಮಾ ಫೀಲ್ಡ್ ಅಲ್ಲಿ ಅನೇಕ ದಿಗ್ಗಜರ ಜೊತೆ ನೀವು ಆಕ್ಟ್ ಮಾಡಿದಿರಾ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಅಜಯ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಿರಾ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಖಂಡಿತ ಮಾತಾಡೋಣ. ಇದು ನಮ್ಮ ಕೇಳುಗರಂತೂ ಉತ್ಸುಕರಾಗಿದ್ದಾರೆ ಈ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದಕ್ಕೂ ಮುನ್ನ ಒಂದು ಹಾಡನ್ನ ಕೇಳೋಣ ಸರ್.

0: ಹಾ ಮೇಡಮ್.
1: ಓಕೆ, ಕೆಲವರು ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಮಿಡಿಯನ್ ಕುರಿಬಾಂಡ್ ಸುನೀಲ್ ಅವರು. ಅನೇಕ ಸಿನಿಮಾಗಳಲ್ಲಿ ಹಾಸ್ಯ ಕಲಾವಿದರಾಗಿ ನಟಿಸಿದ್ದಾರೆ. ಅವ್ರ ಜೊತೆ ಮತ್ತೆ ಮಾತನ್ನು ಮುಂದುವರೆಸೋಣ. ಈಗ ಒಂದು ಹಾಡು.

ಪಲ್ಲಕ್ಕಿ ಚಿತ್ರದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳಿದ್ರಿ. ನಮ್ ಜೊತೆ ಇದ್ದಾರೆ ಕುರಿ ಬಾಂಡ್ ಸುನಿಲ್ ಅವರು, ಹಾಸ್ಯ ಕಲಾವಿದ್ರು. ಅವರನ್ನ ಮತ್ತೆ ಮಾತನಾಡ್ಸೋಣ ಸರ್. ಸುಮಾರು

0: 250ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ನಟಿಸಿದ್ದೀರಾ. ಪ್ರಮುಖವಾದ ಸಿನಿಮಾಗಳನ್ನ ನೆನಪಿಸಿಕೊಳ್ಳೋದಾದ್ರೆ,
1: ಈಗ ನೀವ್ ಏನ್ ಹೇಳಿದ್ರಲ್ಲ ಮೇಡಮ್, ನಿಜವಾಗ್ಲೂ ಪಲ್ಲಕ್ಕಿ ಅಂತ ಹೇಳಿದ್ರಲ್ಲ, ಅದು ಮರೆಯಕ್ ಸಾಧ್ಯ ಏನಲ್ಲ, ಯಾಕಂದ್ರೆ ಆ ಪಾತ್ರ ಕೂಡ ಇನ್ನೋರ್ಗೂ ಯಾರು ಮರ್ತಿಲ್ಲ. ಇವಾಗ್ಲೂ ಕೂಡ ನಾನು ಎಲ್ಲೇ ಹೋದ್ರು ಅದ್ರ ಬಗ್ಗೆ ಹೇಳ್ತಾರೆ, ಪಲ್ಲಕ್ಕಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದೀರ ಸರ್, ಸಖತ್ತಾಗಿ ಮಾಡಿದೀರ ಅಂತ ನಿರ್ದೇಶನ ನನಗೆ ಒಂದು ಅವಕಾಶ ಕೊಟ್ರು.
0: ನೆನಪಿನಲ್ಲಿ ಪ್ರೇಮ್ ಅವ್ರ ಜೊತೆ ನೀವು ಅಭಿನಯಿಸಿದ್ದು.
1: ಹೌದು ಹೌದು ಹೌದು ಹೌದು, ಪಲ್ಲಕ್ಕಿ. ಸೊ ಈಗ ಅಪ್ಪು ಅಣ್ಣ ಅವ್ರ ಬಗ್ಗೆ ಹೇಳಕ್ ಹೋದ್ರೆ, ನಾನು ಅಣ್ಣ ಅಂತಾನೆ ಕರಿತಾ ಇದ್ದೆ ಅಪ್ಪು ಅಣ್ಣನ. ನನ್ಗೆ ನಾನು ಹೇಳ್ತಾ ಇದ್ದೀನಿ, ನನ್ ದೇವ್ರ ಅಂದ್ರೆ ಅವ್ರೆ ಅಂತ ಹೇಳ್ಬಿಡ್ತೀನಿ ಅಪ್ಪು ಅಣ್ಣ. ಈಗ ಎಲ್ರಿಗೂ ಹೀರೋ ಅಂತ ಹೇಳಿದಾಗ ಅಣ್ಣವರು, ವಿಷ್ಣುವರ್ ಸರ್, ಅಮರೀಶ್ ಸರ್, ಶಂಕರನಾಗ್ ಸರ್ ಈ ತರ ನಾಪ್ಕ ಬರ್ತಾರೆ. ಬಟ್ ನಮ್ಗೆ ನಮ್ಮ ವಯಸ್ಸಿಗೆ ಹೀರೋ ಅಂತ ನಾವು ಫಸ್ಟ್ ನೋಡಿದ್ದು ಅಪ್ಪು ಅಣ್ಣ.
0: ಹೌದು,
1: ಬಾನದಾರಿಯಲ್ಲಿ ತೂರದ ಯಾರಿ ಹೋದ ಅದಿದೆಯಲ್ಲ, ಅದು ಅದು ಪ್ರತಿಯೊಬ್ರು ನಮ್ಮನೆ ನಮ್ಮ ಅಜ್ಜಿಯವ್ರಲ್ಲ ಹಾಡ್ತಾ ಇದ್ರ ಹಾಡು. ನಾವು ಚಿಕ್ಕ ವಯಸ್ಸಲ್ಲ ಕೇಳ್ಕೊತಾ ಇದ್ವಿ, ಮಲಗ್ಬೇಕಾದ್ರೆ ಆ ಹಾಡು ಹಾಡ್ತಾ ಇದ್ವಿ, ಯಾಕಂದ್ರೆ ಅಪ್ಪು ಅಣ್ಣ ಅಂದ್ರೆ ಹಂಗೆ ನಮ್ಗೆ.
0: ಹೌದು,
1: ನಾನು ಅವ್ರ ಜೊತೆ ನಟನೆ ಮಾಡಿದೀನಿ, ಅವರು ಅಣ್ಣವ್ರ ಮಗ, ನಾನು ನಮ್ ದೊಡ್ಡ ಸ್ಟಾರ್ ಮಗ, ಸೂಪರ್ ಸ್ಟಾರ್ ಮಗ, ಅದನ್ನೋ ಅಹಂ ಯಾವ್ದು ಇರ್ಲಿಲ್ಲ. ಅಪ್ಪಣ್ಣ ನನ್ಗೆ ಹೆಗಲ್ ಮೇಲೆ ಕೈ ಹಾಕೊಂಡು, ಏ ಕುರಿ ಬರ್ರಿ ಅಂದ್ಬಿಟ್ಟು ರೆಸ್ಪೆಕ್ಟ್ ನಮಗ್ ಕೊಟ್ಕೊಂಡು, ಅವ್ರು ಕಳ್ಸಿರೋ ಊಟನ, ಊಟ ಏನ್ ತರ್ತಾ ಇದ್ರ ಆ ಊಟನ ನಮಗ್ ಕೊಡ್ತಾ ಇತ್ತು. ಇದು ಸತ್ಯವಾದ ಮಾತು ಮೇಡಮ್. ಅಪ್ಪಣ್ಣ ಸೊ ಅವ್ರ ಕಾರಲ್ಲೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಬೈಕ್ ಇತ್ತು, ನನ್ನ ಹತ್ರ ಕಾರ್ ಇರ್ಲಿಲ್ಲ ಆಕ್ಚುಲಿ. ನಾನು ಅವಾಗ ಇನ್ನು ಕುರಿಯಿಂದ ಹೊಸದಾಗ ಅವಾಗ ಸಿನಿಮಾಗ್ ಹೋದಾಗ ಫಸ್ಟ್ ಎಂಟ್ರಿ ಅದೇ ನನ್ಗೆ, ಅಜಯ್ ಫಿಲಮ್. ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಶೂಟಿಂಗ್. ಯಾಕೆ ಬನ್ರಿ ಬನ್ರಿ, ನಮ್ಮನೆ ಹತ್ರ ಬಿಟ್ಟು ಬಿಡ್ರಿ ಬೈಕ್ ಅಂದ್ಬಿಟ್ಟು ಅವ್ರ ಕಾರಲ್ಲಿನ ಹೋಗ್ತಾ ಇದ್ವಿ ಡೈಲಿ ಶೂಟಿಂಗ್.
0: ಅಜಯ್ ಸಿನಿಮಾದಲ್ಲಿ ನೀವು ಅವರ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿದಿರಿ.
1: ಹೌದು ಹೌದು ಹೌದು, ಕ್ಲೈಮ್ಯಾಕ್ಸ್ ವರ್ಗೂ ನನಗೆ ಅಪ್ಪು ಅಣ್ಣನ ಜೊತೆ
0: ಇರ್ತಾ ಇದ್ರಿ. ಹೌದು
1: ಹೌದು ಹೌದು ಹೌದು, ಇವಾಗ್ಲೂ ನನ್ನ ಮನಸ್ಸಲ್ಲಿ ಅಪ್ಪು ಅಣ್ಣನೇ ಇದಾರೆ ನನ್ಗೆ. ನಾನು ಅವ್ರನ್ನ ಮರೆಯಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವ್ರು ನೆನ್ಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ.
0: ಖಂಡಿತ ಸರ್, ಎಲ್ಲರಿಗೂ ಅವರು ಕರುನಾಡ ಕಣ್ಮಣಿ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಹಾಸ್ಯ ಕಲಾವಿದ್ರು ಅಂದ್ರೆ ಹಿರಿಯ ಹಾಸ್ಯ ಕಲಾವಿದ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ನರಸಿಂಹರಾಜು ಇರ್ಬೋದು, ಬಾಲಕೃಷ್ಣ ಇರ್ಬೋದು, ದೊಡ್ಡಣ್ಣ ಅವರು, ದ್ವಾರಕೇಶ್ ಅವರು, ಅವರ ಸಿನಿಮಾಗಳನ್ನೆಲ್ಲ ನೀವು ನೋಡ್ತಾ ಇದ್ರ
1: ಮೇಡಮ್? ಅವ್ರನ್ನ ನೋಡಿನೇ ನಾವು ನಟನೆ ಕಲ್ತಿದೀವಿ ಅಂತ ಹೇಳ್ತೀವಿ. ಅವ್ರನ್ನ ನಮ್ ಗುರುಗಳು ಮೇಡಮ್, ಖಂಡಿತ ಗುರುಗಳು ಅಂತಾನೆ ಹೇಳ್ಬಹುದು. ದ್ವಾರಕೇಶ್ ಸರ್, ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಸರ್ ಅವರು, ಬಾಲಣ್ಣ ಅವರು, ಟೆನಿಸ್ ಕೃಷ್ಣ ಸರ್, ದೊಡ್ಡಣ್ಣ, ಜಗ್ಗೇಶ್ ಸರ್, ಬಿರಾದಾರ್ ಸರ್, ಪ್ರತಿಯೊಬ್ರು ಅಷ್ಟೇ ಮೇಡಮ್, ಪ್ರತಿಯೊಬ್ರು ನಮ್ ಗುರುಗಳಿದ್ದಂಗೆ ಅವರು. ಯಾಕಂದ್ರೆ ಆ ಧ್ವನಿಗಳು, ಆ ಬಾಡಿ ಲ್ಯಾಂಗ್ವೇಜ್ ಅವ್ರದ್ದು, ಆ ಮಾತಾಡೋ ಸ್ಟೈಲು. ಹೌದು ಮೇಡಮ್, ಅವ್ರನ್ನ ನಿಜವಲ್ಲ, ಅವ್ರನ್ನ ನಮ್ ಗುರುಗಳೇ, ಅವ್ರಲ್ಲ ದೇವ್ರುಗಳೇ ಮೇಡಮ್ ನಮ್ಗೆ, ನಮ್ಗೆ ಪಾಠದ ಗುರು ಅಂತಾನೆ ಹೇಳ್ತೀನಿ ನಾನು.
0: ನಿಮ್ಗೆ ಏನ್ ಪ್ರೇರಣೆ ಅಂತ ಕೇಳ್ಬೋದಾ? ಅಂದ್ರೆ ಅವರಿಂದ ನೀವು ಪ್ರೇರಣೆಯಾಗಿ ತಗೊಂಡಿದ್ದೀನಿ ನಾನು ನನ್ನ ಆಕ್ಟಿಂಗ್ಗೆ ಅಂತ ಅನ್ಕೊಳ್ಳೋದಾದ್ರೆ, ಒಬ್ಬೊಬ್ಬರಿಂದ ಒಂದೊಂದು ತಗೊಳ್ಬಹುದು ನೋಡಿ. ನೀವೇ ಹೇಳ್ದಂಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವರ ಧ್ವನಿ ಇರ್ಬೋದು, ನಗ್ಸೋ ರೀತಿ,
1: ಹೌದು
0: ಆ ಡೈಲಾಗ್ ಡೆಲಿವರಿ.
1: ಆಮೇಲೆ ಬಟ್ ಒಂದು ಸತ್ಯ ಹೇಳ್ತೀನಿ ಮೇಡಮ್, ಅವ್ರ ತರ ನಟನೆ ಮಾಡಕ್ ನಮ್ಗೆಲ್ಲ ಸಾಧ್ಯನೇ ಇಲ್ಲ ಮೇಡಮ್. ಅವ್ರ ತರ ಸಾಧ್ಯನೇ ಇಲ್ಲ ಮೇಡಮ್. ಆ ಡೈಲಾಗ್ ಡೆಲಿವರಿ, ಆ ಒಂದು ಮಾತಾಡೋ ಒಂದು ಸ್ಟೈಲ್ ಇರುತ್ತಲ್ಲ, ಅದು ತುಂಬಾ ಕಷ್ಟ. ಆ ಧ್ವನಿನೇ ಕೆಲವರಿಗೆ ಇಷ್ಟ ಆಗುತ್ತೆ ಆ ಧ್ವನಿ. ಈಗ ನೋಡಿ, ನೀವು ರೇಡಿಯೋದಲ್ಲಿ, ಈಗ ನಾವು ಚಿಕ್ಕ ವಯಸ್ಸಿಂದ ನಾವು ರೇಡಿಯೋ ಕೇಳ್ಕೊಂಡೆ ಬೆಳೆದಿರೋದು, ಅವಾಗ ಟಿವಿ ಎಲ್ಲ ಇರಲಿಲ್ಲ. ಆ ಕತೆ ಕೇಳ್ತಾ ಇದ್ರೆ ನಾವು ಆ ಕತೆಲಿ ಮುಣಗ್ಬಿಡ್ತಾ ಇದ್ವಿ. ರೇಡಿಯೋಲಿ ಯಾವ್ದೋ ಒಂದು ಕತೆಗಳು ಬರ್ತಾ ಇತ್ತು, ಆ ಕತೆ ನಾವು ಕೇಳ್ಕೊಂಡು ಲೈಟ್ ಎಲ್ಲ ಆಫ್ ಮಾಡಿ ರೇಡಿಯೋ ಹಾಕಿ
0: ಕಲ್ಪನೆಗೆ ನಮ್ಮನ್ನ ಅಚ್ಚಿಸ್ತಾ ಇತ್ತು.
1: ಹಾ ಹೌದು ಹೌದು ಮೇಡಮ್, ಹೌದು. ಟಿವಿ ನೋಡ್ತಾ ಇಲ್ಲ, ಆ ಕತೆಲಿ ಮುಣಗ್ಬಿಡ್ತಾ ಇದ್ವಿ ನಾವು. ಆಯ್ತಾ, ಸೊ ಹಂಗೆ ಇವ್ರನ್ನೂ ಅಷ್ಟೇ, ಇವ್ರನ್ನೆಲ್ಲ ನೋಡಿದಾಗ ಆ ಕತೆಲ್ ಮುಣಗ್ಬಿಡ್ತಾ ಇದ್ವಿ ನಾವು. ಆ ಕಾಮಿಡಿ ಆಗಿರ್ಬೋದು, ಹಾಸ್ಯ ದೃಶ್ಯ ಆಗಿರ್ಬೋದು, ಏನೇ ಆಗಿರ್ಲಿ, ಆ ಸಿಚುವೇಶನ್ ನೋಡಿದಾಗ ನಾವು ಮುಣಗ್ಬಿಡ್ತೀವಿ. ಆ ಹಳೆ ಕಲಾವಿದ್ರನ್ನ ನಾವು ನೋಡಿದಾಗ, ಹಿರಿ ಕಲಾವಿದ್ರ ನೋಡಿದಾಗ ಮುಣಗ್ಬಿಡ್ತಾ ಇದ್ವಿ, ಅವರಲ್ಲಿ ನಾವೇನೋ ಒಂದು ಇದು ಬರ್ತಾ ಇತ್ತು ನಮ್ಗೆ. ಹಾ ಮೇಡಮ್,
0: ಓಕೆ. ಹಾಗೆ ನೀವು ಮುಕುಂದ ಮುರಾರಿ ಸಿನಿಮಾದಲ್ಲೂ ಆಕ್ಟ್ ಮಾಡಿದಿರಾ, ಅದರಲ್ಲಿ ದಿಗ್ಗಜರಾಗಿ ಸುದೀಪ್ ಸರ್ ಇರ್ಬಹುದು, ಉಪೇಂದ್ರ ಅವರು ಸಹ ಆಕ್ಟ್ ಮಾಡಿದ್ದಾರೆ, ಆ ಒಂದು ಅನುಭವವನ್ನ ಹಂಚಿಕೊಳ್ಳೋದಾದ್ರೆ.
1: ಉಪ್ಪಿ ಸರ್ ಅವ್ರ ರಿಯಲ್ ಸ್ಟಾರ್ ಅಲ್ವಾ ಮೇಡಮ್, ಅವ್ರು ಯೋಚಿದ್ರು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು. ಅವ್ರ ಮುಂದೆ ನಮ್ಗೊಂದು ನಟನೆ ಸಿಕ್ಕಿದೆ, ಅದು ಅವ್ರ ಜೊತೆ ಕಾಂಬಿನೇಷನ್. ನನಗೆ ಇದು ಎರಡನೇ ಸಿನಿಮಾ ನನಗೆ, ನಾವು ಉಪ್ಪಿ ಸರ್ ಅವ್ರ ಜೊತೆ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಸೊ ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಸೊ ಉಪ್ಪಿ ಸರ್ ಅವ್ರ ಜೊತೆ ನಂಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ ಮೇಡಮ್. ಹೌದು ಹೌದು.
0: ಅದರಲ್ಲಿ ಯಾವ ಪಾತ್ರ ಇತ್ತು ನಿಮ್ದು
1: ಮೇಡಮ್? ಅದರಲ್ಲಿ ಒಂದು ನಾನು ಶೂಸ್ ಇದು ಹಸುನ ತಗೊಂಡು ಓಡಾಡ್ತಾ ಇರ್ತೀನಿ, ಅದನ್ನ ಮೂಕ್ ಪ್ರಾಣಿ ಅದು. ಅದನ್ನ ತಗೊಂಡು ಓಡಾಡ್ಬೇಕಾದ್ರೆ ನನಗೆ ಉಪೇಂದ್ರ ಸರ್ ಹೇಳ್ತಾರೆ, ಈ ಮೂಕ್ ಪ್ರಾಣಿನ ಇಟ್ಕೊಂಡು ನೀನು ಜೀವನ ಮಾಡ್ತಾ ಇದ್ದಿಲ್ಲ, ನೀನ್ ಅದಕ್ಕೆ ದುಡ್ದು ಅದಕ್ಕೆ ಹುಲ್ ತಂದು ಹಾಕ್ಬೇಕು, ನೀನೇ ಅದ್ರ ಕೈಲಿ ದುಡ್ಸ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಓಡಾಡ್ತಾ ಇದೆಯಲ್ಲ, ನೀನ್ ಮಾಡ್ತಾರ ಸರಿನಾ ಅಂತ ಉಪೇಂದ್ರ ಸರ್ ಹೇಳ್ತಾರೆ. ಸೊ ಅವಾಗ ನಾನೇನ್ ಮಾಡ್ತೀನಿ, ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ, ನನ್ನಲ್ಲಿ ನಾನೇನ್ ಮಾಡ್ತೀನಿ, ಹಸುನ ಬಿಟ್ಬಿಟ್ಟು ಶೂಸ್ ಪಾಲಿಶ್ ಮಾಡಕ್ ಶುರು ಮಾಡ್ಬಿಡ್ತೀನಿ. ಸೊ ಅವಾಗ ಕೋರ್ಟ್ ಹತ್ರ ಸಿಕ್ಕದಾಗ ಉಪೇಂದ್ರ ಸರ್ ಅವ್ರಿಗೆ, ನಾನು ಹಾಕಿಸ್ತೀನಿ ಸರ್, ನಾನು ಸರ್ ಅದೇ ಬಸವಣ್ಣ, ಬಸವಣ್ಣ ತಗೊಂಡು ಓಡ್ತಾ ಇದ್ನಲ್ಲ, ನೀವೇ ಹೇಳಿದ್ರಲ್ಲ ಸರ್ ಕಷ್ಟಪಟ್ಟು ದುಡಿ ಆ ದೇವ್ರ ಕೊಡ್ತಾನಂತ ಹೇಳಿದಿರಲ್ಲ, ಈಗ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ಸರ್, ಬಸವಣ್ಣನ ಆಡ್ಸೋದ್ ಬಿಟ್ಬಿಟ್ಟೆ ಅಂತ ಹೇಳ್ತೀನಿ. ಅಳಿಸೋದು ತುಂಬಾ ಇಷ್ಟಪಟ್ರು ಜನ ಆ ಕ್ಯಾರೆಕ್ಟರ್. ನಾನು ಬರೀ ಕಾಮಿಡಿ ಮಾಡ್ತಾ ಇದ್ದೆ, ಸುನಿಲ್ ಅಳಿಸಬಲ್ಲ ಅಂತಾನು ಅದ್ರೊಳಗಡೆ ಒಂದು ಅವಕಾಶ ನನಗೆ ನಂದ ಕಿಶೋರ್ ಡೈರೆಕ್ಟರ್ ಸರ್ ಒಂದು ಅವಕಾಶ ಮಾಡಿಕೊಟ್ರು ಮೇಡಮ್.
0: ಓಕೆ, ಅನೇಕರು ಮೆಸೇಜ್ ಮಾಡ್ತಾ ಇದಾರೆ ಇಲ್ಲಿ, ನಾವು ಕುರಿ ಬಾಂಡ್ ಅಂದ್ರೆ ಸುನಿಲ್ ಅವರೇ ನಮ್ಗೆ ನೆನಪಾಗೋದು, ನಾವು ನೋಡಿದೀವಿ ಅವ್ರನ್ನ ಟಿವಿಗಳಲ್ಲಿ ನೋಡಿದೀವಿ, ಕಿರುತೆರೆಯಲ್ಲಿ ನೋಡಿದೀವಿ ಅಂತ ಹೇಳಿ ಕೆಳಗರೆ ಖಂಡಿತ ಅವ್ರ ಜೊತೆ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ. ನೀವು ಸಹ ನಮಗೆ ಮೆಸೇಜ್ ಮಾಡಬಹುದು 9483019 ಈ ಸಂಖ್ಯೆಗೆ ಮೆಸೇಜ್ ಮಾಡಿ. ಕುರಿ ಬಾಂಡ್ ಸುನಿಲ್ ಅವ್ರಿಗೆ ಏನಾದರೂ ಪ್ರಶ್ನೆಗಳು ಕೇಳೋದಿದೆಯಾ ಅಥವಾ ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋದಿದ್ರೆ ಖಂಡಿತ ಮೆಸೇಜ್ ಮಾಡಿ, ನಾನು ಅದನ್ನು ಓದ್ತೇನೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಮತ್ತೊಂದು ಹಾಡು.

0: ನಾಲ್ಕು ಗಂಟೆ 27 ನಿಮಿಷಗಳಾಗಿದೆ. ಕೇಳ್ತಾ ಇದ್ದೀರಾ ಪರಿಮಳ ಕಾರ್ಯಕ್ರಮ 102.9 FM ಅಲ್ಲಿ. ನಮ್ ಜೊತೆ ಇದ್ದಾರೆ ಕುರಿಬಾಣ್ ಸುನಿಲ್ ಅವರು. ಮತ್ತೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ. ಸುನಿಲ್ ಅವರೇ, ಈಗ ನಮ್ಮ ಬದುಕಿಗೆ ಹಾಸ್ಯ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಅಂದ್ರೆ ಜನರು ನಗ್ಬೇಕು, ಯಾವಾಗ್ಲೂ ನಗ್ತಾ ಇರ್ಬೇಕು ಅನ್ನೋದು ಎಷ್ಟು ಮುಖ್ಯ ಅಂತೀರಾ?
1: ಮೇಡಮ್, ನಗೋದು ಈಗ ಕೆಲವರು ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ನಾನು ನೋಡಿದೀನಿ ಕೆಲವು ಸಿನಿಮಾಗಳು
0: ಆರ್ಟಿಫಿಷಿಯಲ್
1: ಅಂದ್ರೆ ಮನ್ಸಿಂದ ನಗಬೇಕು ಆಕ್ಚುಲಿ ಅಲ್ವಾ.
0: ಹೌದು,
1: ನಾನ್ ನೋಡಿದೀನಿ ಈ ಏನ್ ಎಕ್ಸರ್ಸೈಸ್
0: ಮಾಡ್ಬೇಕಂದ್ರೆ ತಗೊಂಡಿದ್ದಾರೆ.
1: ಇಲ್ಲ ಇಲ್ಲ, ಹಂಗ ನಗಬಾರ್ದು, ಮನಸ್ಸಿಂದ ನಗಬೇಕು. ಕಣ್ಣಲ್ಲಿ ನೀರು ಬರುತ್ತೆ ನಗ್ತಾರ ನೋಡಿ, ಅದು ನಿಜವಾದ ನಗು, ಅದು ನಿಜವಾದ ನಗು, ಅದು ಬರಬೇಕು. ಆರೋಗ್ಯ ಇರ್ತೀವಿ, ನಮ್ಗೆ ಬಿಪಿ ಶುಗರ್ ಏನು ಬರಬಾರ್ದು, ಟೆನ್ಷನ್ ಏನು ಇರಬಾರ್ದು, ಅಂದ್ರೆ ನಗ್ತಾ ಇರ್ಬೇಕು ಮೇಡಮ್. ನಕ್ಕಿದ್ರೆ ನಮ್ಮ ಜೀವನ, ನಮ್ಮ ಮುಖದ ಲಕ್ಷಣ, ಆರೋಗ್ಯ ಎಲ್ಲಾ ಚೆನ್ನಾಗಿರುತ್ತೆ ಮೇಡಮ್.
0: ಖಂಡಿತ,
1: ಹೌದು.
0: ಸೊ ನಗು ಅನ್ನೋದು ತುಂಬಾ ಮುಖ್ಯ. ಹಾಸ್ಯ ಪ್ರಜ್ಞೆ ಅಂತಾರಲ್ಲ, ಈಗ ನೀವು ಸಿನಿಮಾಗಳಲ್ಲಿ ಮಾತ್ರ ಹಾಸ್ಯ ಅಂತ ಅಲ್ಲ, ನಿಮ್ಮ ಬದುಕಲ್ಲಿ ನೀವು ಹಾಸ್ಯನ ಹೇಗೆ ಅಳವಡಿಸ್ಕೊಂಡಿದ್ದೀರಾ ಅಂತ ಅಂದ್ರೆ, ನೀವು ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಮಕ್ಕಳ ಜೊತೆ, ಅಥವಾ ನಿಮ್ಮ ಸುತ್ತಮುತ್ತಲಿನವ್ರ ಜೊತೆನೋ ಹೀಗೆ ಜೋಕ್ ಮಾಡ್ಕೊಂಡು ನಕ್ಕೊಂಡು ಇರ್ತೀರಾ, ಹೇಗೆ?
1: ಮೇಡಮ್, ನಾನು ಶುದ್ಧ ತರಲೆ.
0: ಓಕೆ,
1: ಶುದ್ಧ ತರಲೆ ಅಂದ್ರೆ ಶುದ್ಧ ತರಲೆ. ನಾನು ಹೆಂಗಂದ್ರೆ ಯಾರಿಗಾದ್ರೂ ಕಾಲು ಎಳಿಯೋದು, ನಗೋದು, ಇದ್ರ ತುಂಬಾ ಮಾಡ್ತೀನಿ ನಾನು. ಅಂದ್ರೆ ನನ್ನ ನಿಜ ಜೀವನದಲ್ಲಿ ನಾನೊಬ್ಬ ಹಾಸ್ಯ ನಟನೆ.
0: ಓಕೆ,
1: ನನ್ನ ಜೀವನದಲ್ಲಿ ನನಗ್ ನಾನೇ ಹಾಸ್ಯ ನಟ.
0: ಅದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು.
1: ಹೌದು ಹೌದು, ನನಗೆ
0: ಈ ತರ ಯಾವಾಗ್ಲೂ ನಗ್ತಾ ಇದ್ಕೊಂಡು ಇನ್ನೊಬ್ರನ್ನ ನಗ್ಸೋದಿದೆಯಲ್ಲ, ಅದು ಕಷ್ಟ ಅಂತಾನೆ.

0: ಹೌದು ಮೇಡಮ್, ಹೌದು ಖಂಡಿತ ಖಂಡಿತ.
1: ಈಗ ನೀವು ಸುಮಾರು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಆ ಎಲ್ಲಾ ಸಿನಿಮಾಗಳಲ್ಲಿಯೂ ಹಾಸ್ಯ ಕಲಾವಿದರಾಗಿ ಅಂದ್ರೆ ಕಾಮಿಡಿಯನ್ ಆಗೇ ಮಾಡಿದಿರಾ ಅಥವಾ ಬೇರೆ ಬೇರೆ ವಿಭಿನ್ನ ಪಾತ್ರಗಳನ್ನ ಮಾಡಿದಿರಾ? ಯಾವ ಒಂದು ಪಾತ್ರ ನಿಮ್ಗೆ ತುಂಬಾ ಆಪ್ತ ಅನ್ಸುತ್ತೆ, ತುಂಬಾ ಇಷ್ಟ ಅನ್ಸುತ್ತೆ?
0: ಆಲ್ರೆಡಿ ಆಯ್ತು ಮೇಡಮ್, 170 ಮೇಲೆ ಆಗ್ತಾ ಬಂತು ಹತ್ರ ಹತ್ರ, ಇನ್ನು ಬಿಡುಗಡೆ ಸಿದ್ಧಗಳಿದಾವೆ ಸಿನಿಮಾಗಳು. ಮೇಡಮ್ ಇಲ್ಲ, ನಾನು ಈಗ ಏನಂದ್ರೆ, ಒಬ್ಬ ಹಾಸ್ಯ ನಟ ಅಂದ್ರೆ ಸಿನಿಮಾದವರು ಒಂದು ಸಿನಿಮಾ ನೋಡಿದಾಗ ಮತ್ತೆ ನಮ್ಗೆ ಅವಕಾಶ ಸಿಗೋದು ಹಾಸ್ಯಕ್ಕೆ ಅಲ್ವಾ. ಇನ್ನು ಕೆಲವರು ಬೇರೆ ತರ ಪ್ರಯತ್ನ ಮಾಡಕ್ ನೋಡ್ತಾರೆ, ನೀವು ಹಾಸ್ಯ ಮಾಡಿದಿರಾ ಇದ್ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಂದು ಪಾತ್ರ ಕೊಡ್ತಾರೆ ಕೆಲವರು. ಸೊ ಆ ತರ ಪಾತ್ರಗಳೆಲ್ಲ ನಾವು ಮಾಡ್ತೀವಿ ಮೇಡಮ್, ಎಲ್ಲ ಇಷ್ಟ ಆಗತ್ತೆ ಪ್ರತಿ, ಯಾಕಂದ್ರೆ ಕಲಾವಿದ ಅಂದ್ಮೇಲೆ ಎಲ್ಲವನ್ನು ಮಾಡ್ಬೇಕಾಗತ್ತೆ
1: ಖಂಡಿತ.
0: ಆಮೇಲೆ ಜನ ನಮ್ಮನ್ನ ಏನ್ ಇಷ್ಟ ಪಡ್ತಾರೋ ಅನ್ನದಾತರು ಅಂತ ಹೇಳ್ತೀನಿ ನಾನು ಅವ್ರಿಗೆ, ಕ್ಷಮೆ ಇರ್ಲಿ, ನಾನು ಫ್ಯಾನ್ ಅಭಿಮಾನಿ ಅವೆಲ್ಲ ಹೇಳೋದಿಲ್ಲ, ನನಗೆ ಅನ್ನದಾತರು ಅವ್ರಲ್ಲ, ಯಾಕಂದ್ರೆ ಅವ್ರು ಇರೋದಕ್ಕೆ ನಾನು ಬದುಕ್ತಾ ಇದ್ದೀನಿ. ಹೌದು, ನಾನು ಹೇಳೋದೇನು ಅಂದ್ರೆ, ನಗ್ಸೋದಿದೆಯಲ್ಲ ಅದು ನಗ್ಸೋದು ಕಷ್ಟದ ಕೆಲಸನೇ, ಬಟ್ ಅವ್ರು ಮೆಚ್ಕೊಂಡ್ಮೇಲೆ ಅದು ಮುಗಿತದ್ದು. ನಾವು ಹಾಸ್ಯ ಕಲಾವಿದಾಗೆ ಉಳ್ಕೋಬೇಕು, ಯಾಕಂದ್ರೆ ಸುನಿಲ್ ಇದಾನ ಅಂದ್ರೆ ಕಾಮಿಡಿ ಇರುತ್ತೆ ಅಂತ ಬರ್ತಾರೆ ಸಿನಿಮಾ ನೋಡಕ್ಕೆ ಅಲ್ವಾ. ಸೊ ಹಿಂಗಾಗಿ ನಗ್ತಾ ಇರ್ತೀವಿ ಮೇಡಮ್, ನಗ್ಸೋದೇ ಒಂದು ಪಾತ್ರ.
1: ಏನಾದ್ರೂ ಬೇರೆ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇದೆಯಾ? ಈಗ ಉದಾಹರಣೆಗೆ ನೋಡಿ, ಎಷ್ಟೋ ಜನ ವಿಲನ್ ಆಗಿ ಎಂಟ್ರಿ ತಗೊಳ್ತಾರೆ ಸಿನಿಮಾ ಫೀಲ್ಡ್ ಗೆ, ಆನಂತರ ಹೀರೋ ಆಗಿದ್ದಿದೆ, ಅಥವಾ ಹಾಸ್ಯ ಕಲಾವಿದರಾಗಿ ಎಂಟ್ರಿ ತಗೊಂಡು ಆಮೇಲೆ ಹೀರೋ ಆಗಿದ್ದಿದೆ, ಅಥವಾ ಸೀರಿಯಸ್ ಪಾತ್ರಗಳನ್ನು ಮಾಡಿದ್ದಾರೆ, ಅದು ವಜ್ರಮುನಿ ಅವರಾಗ್ಬೋದು, ದೇವರಾಜ್ ಅವರಾಗ್ಬೋದು, ಶಶಿಕುಮಾರ್ ಆಗ್ಬೋದು. ಸೊ ನಿಮಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕು ಅನ್ನೋ ಬಯಕೆ ಏನಾದ್ರೂ ಇದೆಯಾ ಅಂತ?
0: ಮೇಡಮ್ ಖಂಡಿತ ಮೇಡಮ್, ಈಗ ನೋಡಿ ಜಗ್ಗೇಶ್ ಸರ್ ಅವರು ವಿಲನ್ ಆಗಿದ್ರು ಫಸ್ಟ್ ಗೊತ್ತಲ್ವಾ, ಜಗ್ಗೇಶ್ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡಿ ಕಾಮಿಡಿ ಮಾಡ್ತಾ ಇದ್ರು, ವಿಲನ್ ಆಗಿನೇ ಕಾಮಿಡಿ ಮಾಡ್ತಾ ಇದ್ರು. ಸೊ ಹಂಗೆ ನಮಗೂ ಕೂಡ ಅದೇ ತರನೇ ಸಿಗುತ್ತೆ. ಒಂದು ಸುಪಾರಿ ಸೂರ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಕಾಮಿಡಿ ವಿತ್ ವಿಲನ್ ಗೆ ನಾನು ಒಂದು ಚಮಚ ಕೆಲಸ ಮಾಡೋ ತರ, ಅದರಲ್ಲೂ ಕಾಮಿಡಿ ಇತ್ತು, ಕಾಮಿಡಿ ಇತ್ತು ನಂದು,
1: ಸ್ವಲ್ಪ ವಿಲನ್ ಶೇಡ್ ಇತ್ತು ಅಂತೀರಾ?
0: ಹೌದು ಹೌದು ಹೌದು, ಶೇಡ್ ಅಲ್ಲ, ವಿಲನ್ ಸೈಡ್ ನಾನು.
1: ಬಾಬಾ ಅನ್ನೋ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಅದು ಸ್ವಲ್ಪ ವಿಭಿನ್ನವಾದ ಪಾತ್ರ ಅನ್ಸುತ್ತೆ ನೀವು ಬಾಬಾ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದು.
0: ಹೌದು ಮೇಡಮ್, ಒಬ್ಬನೇ ಎರಡು ಪಾತ್ರ ಮಾಡುವಂತದ್ದು, ಒಂದ್ ಜೊತೆ ಪೊಲೀಸ್ ನನ್ನ ಹೇಳ್ಕೊಂಡೋಗಿ ಹೊಡಿತಾರೆ, ನನಗ್ ಹೊಡೆದಿದ್ದೀರಾ ರಮೇಶನ್ ಹೊಡಿಲಿಲ್ಲ ನೀವು ಅವನ್ಗ್ ಹೊಡೀರಿ ಅಂತ ಹೇಳ್ತೀನಿ.
1: ರಮೇಶ್
0: ರಮೇಶ ಯಾರು ಅಂದ್ರೆ ಅದು ನಾನೇ ಅಂತೀನಿ, ಎರಡು ಬಟ್ಟೆ ಹಾಕೊಂಡಿರ್ತೀನಿ, ಒಂದು ಶರ್ಟ್ ಅಲ್ಲಿ ಎರಡು ಬಣ್ಣ ಇರುತ್ತೆ ನನ್ನ ಹತ್ರ. ಎರಡು ಪಾತ್ರ ಒಂದೇ ಬಡಿ, ನೀವ್ ಯಾರೋ ಉಚ್ಚಾರೆ ನೀವು ಹೊರಗಡೆ ಹಾಕ್ಬಿಡು ಅಂತ ಅವ್ನು ತಲೆ ಕೆಟ್ಕೊಂಡ್ಬಿಡ್ತಾರೆ ಸಬ್ ಇನ್ಸ್ಪೆಕ್ಟರ್. ಆತರದ ಒಂದ್ ಕ್ಯಾರೆಕ್ಟರ್. ಆಮೇಲೆ ಬಿರುಗಾಳಿಯಲ್ಲಿ ವಿಲನ್ ಗಳ ಜೊತೆ ಇರ್ತೀನಿ, ಬಿರುಗಾಳಿ ಸಿನಿಮಾದಲ್ಲಿ ಚೇತನ್ ಸರ್ ಇದಾರೆ, ಆದ್ರೆ ವಿಲನ್ ಜೊತೆ ಇರ್ತೀನಿ, ವಿಲನ್ ಗೆ ಹೊಡೆದ ತಕ್ಷಣ ನಾನೇನ್ ಮಾಡ್ಬಿಡ್ತೀನಿ, ಹೀರೋ ಹತ್ರ ಸೇರ್ಕೊಂಡ್ಬಿಡ್ತೀನಿ, ಅಣ್ಣ ಬರ್ತಾನೆ ಒಂದ್ಸತಿ, ಅಣ್ಣ ಬರ್ತಾನೆ ಎರಡ್ ಸತಿ ಅಂತ ಹೇಳ್ತೀನಿ, ಅದು ತುಂಬಾ ಇಷ್ಟಪಟ್ಟರು ಬಿರುಗಾಳಿ ಸಿನಿಮಾದಲ್ಲಿ. ನೋಡಿ, ಅದು ವಿಲನ್

0: ಅಂದ್ರೆ ಇವ್ರ ಬಗ್ಗೆ ಎಲ್ಲ ಅಂದ್ರೆ ಮಿಮಿಕ್ರಿ ತುಂಬಾ ಚೆನ್ನಾಗಿ ಮಾಡ್ತೀರಾ, ಸೊ ಮಿಮಿಕ್ರಿನೂ ನಿಮ್ ಕೈಲಿ ಮಾಡಿಸ್ತೀವಿ. ನಮ್ಮ ಕೇಳುಗರು ಸಹ ಮಿಮಿಕ್ರಿ ಕೇಳಬೇಕು ಅನ್ನೋ ಆಸೆ ಅವ್ರಿಗೂ ಇರತ್ತೆ. ಈಗ ಒಂದು ಹಾಡನ್ನ ಕೇಳೋಣ, ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ.
1: ಹಾ ಮೇಡಮ್.

0: ಇದು ಪರಿಮಳ ಕಾರ್ಯಕ್ರಮ 102.9 ಎಫ್ಎಂ ಅಲ್ಲಿ. ನಮ್ ಜೊತೆ ಇದ್ದಾರೆ ಕುರಿಬಾಂಡ್ ಸುನಿಲ್ ಅವರು. ಸುನಿಲ್ ಅವರೇ, ನಾವು ಮಿಮಿಕ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮಿಮಿಕ್ರಿ ಅನ್ನೋದು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಮಿಮಿಕ್ರಿ ಮಾಡ್ಬೇಕು ಅಂದ್ರೆ ಧ್ವನಿನ ಒಂದು ರೀತಿ ಕಸರತ್ತು ಇರ್ಬೇಕು, ಅಲ್ಲೊಂದು ಏನೋ ಒಂದು ಕಸರತ್ತು ಇರುತ್ತೆ, ಮಾರ್ಪಾಡುಗಳನ್ನ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
1: ಮೇಡಮ್, ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅದು ನನ್ಗೆ ಕ್ಲಾಸ್ ಇದೆಯಾ, ಯಾರನ್ನ ಹೇಳ್ಕೊಡ್ತಾರ, ಏನ್ ಮಾಡ್ತಾರ ನನ್ಗೆ ಗೊತ್ತಿಲ್ಲ. ಅದು ದೇವ್ರ ಕೊಟ್ಟರೋ ಕಲೆ ಅಂತ ಹೇಳ್ತೀನಿ. ಖಂಡಿತ ಅದು ಎಲ್ರಿಗೂ ಬರುವಂತದ್ದು. ಅದೇ ಹೇಳದ್ನಲ್ಲ, ಎಲ್ಲ ಪ್ರತಿಯೊಂದು ದೇವ್ರು ನಮ್ಗೆ ಹೊರ ಕೊಟ್ಟು ಕಳ್ಸ್ಬಿಟ್ಟಿರ್ತಾನೆ, ಅದ್ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಪ್ರತಿಯೊಬ್ಬರಲ್ಲೂ ಇರುತ್ತೆ, ಪ್ರತಿಯೊಬ್ಬರಲ್ಲೂ ದೇವ್ರೊಂದೊಂದು ವರ. ಈಗ ನಿಮ್ಮಲ್ಲಿ ಮಾತಾಡೋ ಒಂದು ಕಲೆ ಕೊಟ್ಟಿದ್ದಾನೆ ದೇವ್ರು ನಿಮ್ಗೆ, ಅಲ್ವಾ? ನಿಮ್ ತರ ಅಷ್ಟು ಚೆನ್ನಾಗಿರೋ ಧ್ವನಿ ಇಟ್ಕೊಂಡು ಆ ಒಂದು ಮಾತುಗಳನ್ನ ಕನ್ನಡ ಸ್ಪಷ್ಟವಾಗಿ ಮಾತಾಡುವಂತದ್ದು, ಕರೆಕ್ಟ್ ಅಲ್ವಾ?
0: ಹಾಗೆ ಮಿಮಿಕ್ರಿ ಮಾಡೋದು ಕಷ್ಟ ಅಂತ ನೀವು ಹೇಳ್ತೀರಾ?
1: ಹೌದು ಹೌದು, ತುಂಬಾ ಕಷ್ಟ, ತುಂಬಾ ಕಷ್ಟ ಅದು. ಅದು ಹೆಂಗ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಒಟ್ಟು ಅದು ದೇವ್ರ ವರ ಅಂತ.
0: ಯಾಕಂದ್ರೆ ಈಗ ಇರೋ ಧ್ವನಿಯನ್ನೇ ಬದಲಿಸಬೇಕಾಗತ್ತೆ ಸಂಪೂರ್ಣವಾಗಿ. ಯಾರೋ ಇನ್ನೊಬ್ರು ಧ್ವನಿನ ನೀವು ಇದ್ ಮಾಡ್ಬೇಕಾಗತ್ತೆ, ಅನುಕರಣೆ ಮಾಡ್ಬೇಕಾಗತ್ತೆ, ಹಾಗಾಗಿ ಅಲ್ವಾ?
1: ಹೌದು, ಕುರಿಯಲ್ಲೂ ಅಷ್ಟೇ. ಪಾತ್ರ ಮಾಡಿದಾಗ ನಾನು ಒಂದು ಹೆಣ್ಣಿನ ಮಿಕ್ಸ್ ಹಾಕಿದಾಗ ಹೆಣ್ಣಿನ ಧ್ವನಿ ತೆಗಿತೀನಿ, ಹುಚ್ಚ ಆದಾಗ ಹುಚ್ಚಿನ ಧ್ವನಿ ತೆಗಿತೀನಿ. ಹುಚ್ಚ ತರ ಹೆಂಗ್ ಮಾತಾಡ್ತಾನೆ ಹುಚ್ಚ.
0: ಹೌದು ಹೌದು.
1: ಸೊ ನಮ್ಮ ಏರಿಯಾದಲ್ಲಿ ಒಬ್ಬನ ಇದ್ದಾನೆ ಆನಂದ್ ಅಂತ, ಇವಾಗ್ಲೂ ಇದ್ದಾನ ಅವನು. ಅವನು ಮೋರೆಯಲ್ಲಿ ನೀರ್ ಕುಡಿತಾ ಇದ್ದ ಚಿಕ್ಕ ವಯಸ್ಸಲ್ಲಿ, ನಮ್ಮ ಮನೆಯಿಂದ ಇದ್ದ ಅವನು. ಅವನು ತುಂಬಾ ಸ್ಟ್ರಾಂಗ್. ಆಮೇಲೆ ಆ ಧ್ವನಿ ಒಂದಿದೆಯಲ್ಲ, ಆ ಧ್ವನಿನ ನಾನು ಕ್ಯಾಚ್ ಮಾಡ್ಕೊಂಡೆ ಒಂದ್ಸತಿ ಹುಚ್ಚ ಪಾತ್ರ ಮಾಡ್ಬೇಕಾದ್ರೆ ನೋಡಿ, ಅವನು ನನಗೆ ಒಂಥರ ದೇವ್ರ ತರಾನೇ. ಯಾಕಂದ್ರೆ ಅವನಿಂದ ನನ್ಗೆ ಅದೊಂದು ವರ ಅದು.
0: ಹೌದು ಹೌದು ಹೌದು.
1: ಹಿಂಗೆ ಹೀಗಾಗಿ ಒಂದೊಂದೇ ಪಾತ್ರಗಳಿಗೆ ಒಂದೊಂದು ಧ್ವನಿಗಳನ್ನ ನಾನು ಅಳವಡಿಸ್ಕೊಂಡು ಹೋಗ್ತೀನಿ.
0: ಓಕೆ, ಈಗ ನಮ್ಮ ಕೇಳುಗರಿಗಾಗಿ ನೀವು ಒಂದಷ್ಟು ಮಿಮಿಕ್ರಿ ಮಾಡೋದಾದ್ರೆ ಯಾರದ್ದು ಮಾಡ್ತೀರಾ ಮೊದಲಿಗೆ?
1: ನನಗೆ ಧೀರೇಂದ್ರ ಗೋಪಾಲ್ ಸರ್ ಅವ್ರ ಧ್ವನಿ ತುಂಬಾ ಇಷ್ಟ ಆಗುತ್ತೆ.
0: ಓಕೆ ಓಕೆ,
1: ಅವ್ರದ್ದು ಮಾಡ್ತೀನಿ ನಾನು.
0: ಓಕೆ ಓಕೆ,
1: ಪಾಪ ಆದ್ರೆ ಕ್ಷಮಿಸಿಂಗೋರ ನಿಮ್ಗೆ ಅಂದ್ರೆ ಎಲ್ಲ ಹೋಗುತ್ತೆ ಮಾತಾಡ್ಕೊಂಡು
0: ನಿಜವಾಗ್ಲೂ ಧೀರೇಂದ್ರ ಗೋಪಾಲ್ ಅವರೇ ಮಾತಾಡಿದ್ರು ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಧ್ವನಿ ಇತ್ತು. ಇನ್ನೊಬ್ರು ಕಲಾವಿದರ ಬಗ್ಗೆ
1: ಮೇಡಮ್, ಇನ್ನೊಬ್ರು ಇದಾರೆ ನಿಜಲ್ ಅವರು, ಮೈಸೂರಿನವರು, ನಿಮಗೆ ಗೊತ್ತಿರಬೇಕು. ಅವ್ರ ಧ್ವನಿ ಹೇಳ್ತೀನಿ,
0: ನೋಡೋಣ. ನಮ್ಮ ಕೇಳುಗರು ಮೆಸೇಜ್ ಮಾಡಿ ತಿಳಿಸ್ಲಿ ಯಾರ ಧ್ವನಿ ಇದು ಅಂತ. ಮುಸುರಿ ಕೃಷ್ಣಮೂರ್ತಿ ಅವರು, ತುಂಬಾ ತುಂಬಾ ಖುಷಿ ಆಯ್ತು ಕೇಳಿ. ಇನ್ನು ಅಣ್ಣವ್ರದ್ದು ಏನಾದ್ರು ಪ್ರಯತ್ನ ಮಾಡಕ್ ಸಾಧ್ಯನಾ ಡಾಕ್ಟರ್ ರಾಜ್ಕುಮಾರ್?
1: ಮೇಡಮ್, ಅಣ್ಣವ್ರದ್ದು ಖಂಡಿತ ಖಂಡಿತ ಮೇಡಮ್, ಖಂಡಿತ. ಏನಂದ್ರೆ ಮೇಡಮ್, ನಾನು ಸಿನಿಮಾ ಫೀಲ್ಡ್ ಬರೋಕಿನ ಮುಂಚೆ ಹಿಂಗೆ ಕುತ್ಕೊಳ್ಳೋ ಜಾಗದಲ್ಲಿ ಟೀ ಕುಡಿಯ ಪಕ್ಕದಲ್ಲಿ ಹಂಗೆ ಹಿಂಗೆ ಪ್ರಾಕ್ಟೀಸ್ ಮಾಡೋದು, ಇವ್ರು ಟೀ ಕೊಡ್ಸೋದು, ಹುಡುಗರು ಮಗ ಅವ್ರ ಧ್ವನಿ ಮಾಡೋ ಇವ್ರ ಧ್ವನಿ ಮಾಡೋ. ಸೊ ನನ್ನ ತಲೆ ಶುರು ಆಗಿದ್ದ ಅಲ್ಲಿಂದ.
0: ಓಕೆ,
1: ಸೊ ಹಿಂಗಾಗಿ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದು.
0: ಮಾಡಿ
1: ಬಿದಕ್ಷಿ ಬಿದಕ್ಷಿ, ನೋಡಿ ನೋಡಿ, ಹೆತ್ತ ಮಕ್ಕಳು ಹೆತ್ತು ಬಿಟ್ಟಿದ್ಯಾಲಿ, ಹೆತ್ತ ಮಕ್ಕಳು ಹೆತ್ತು ಬಿಟ್ಟಿದ್ಯಾ, ಮುತ್ತೊಂದು ಮಕ್ಕಳು ಮುತ್ತು ಕಡೆ ಮುತ್ತು. ಇದಿರ್ಬೇಕಾಗಿತ್ತು, ಇದಿರ್ಬೇಕಾಗಿತ್ತು, ಖಂಡಿತ ನೋಡ್ಬೇಕಾಗಿತ್ತು. ನೀನು ಏನು ಇವೆಲ್ಲ ಅಪ್ಪ ಅಮ್ಮ ಇರೋ ಜಾಗದಲ್ಲಿ ಈ ತರ ಒಂದು ಹಬ್ಬನ ಮಾಡಿಕೊಂಡು ಬದುಕ್ತಾ ಇದೀರಲ್ಲ, ಹೇಳ್ತಾ ನಿಮ್ಗಿದೆಲ್ಲ ಎಂದೋಗುತ್ತಾ ಮೀನಾಕ್ಷಿ ಅವ್ರ ಧ್ವನಿ
0: ತುಂಬಾ ಚೆನ್ನಾಗಿತ್ತು. ನಮ್ಮ ಕೇಳುಗರೊಬ್ರು ಸಂದೇಶ ಕೆಲಸ ಹೇಳ್ತಾ ಇದಾರೆ, ಜಗ್ಗೇಶ್ ಅವ್ರ ಧ್ವನಿ ತರ ಅವ್ರ ಕೇಳಿ ಮಾತಾಡಿಸ್ತೀರಾ ಅಂತ ಹೇಳಿ.
1: ಓ ಖಂಡಿತ
0: ತುಂಬಾ ಅಂದ್ರೆ ನೋಡಿ, ನಾವು ಕೊಟ್ಟಿದ್ದು ಒಂದು ಎರಡು ಮೂರು ನಿಮಿಷಗಳಲ್ಲಿ ನೀವು ಎರಡರಿಂದ ಮೂರು ಕಲಾವಿದರ ಧ್ವನಿಯನ್ನ ಅನುಕರಣೆ ಮಾಡಿದ್ರಿ. ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ನಿಮ್ಮ ಅನುಕರಣೆ. ನಮ್ಮ ಕೊನೆಯ ಮಾತುಗಳಿದೆ, ಒಂದಷ್ಟು ಮಾತಾಡೋಣ. 4:42 ಒಂದು ಹಾಡನ್ನ ಕೇಳಿದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ.
1: ಆಯ್ತು, ಖಂಡಿತ.

0: ಪರಿಮಳ ಮಾತಿನ ಮಂಟಪ ಈ ಒಂದು ಕಾರ್ಯಕ್ರಮದಲ್ಲಿ ಕುರಿ ಬಾಂಡ್ ಅಂತಾನೆ ಖ್ಯಾತಿ ಗಳಿಸಿದಂತಹ ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾವು ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಬದುಕಿಗೆ ಹಾಸ್ಯ ನಗು ಅಂದರೆ ಎಷ್ಟು ಇಷ್ಟ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಮಿಮಿಕ್ರಿ ಸಹ ಮಾಡಿದ್ರು, ಅನೇಕ ಕಲಾವಿದರ ಮಿಮಿಕ್ರಿಯನ್ನು ಮಾಡಿದ್ರು. ನೀವು ಸಹ ಮೆಸೇಜ್ ಮಾಡ್ತಾ ಇದ್ದೀರಿ. ಮೈಸೂರು ವಿದ್ಯಾರಣ್ಯಪುರಂದ ರಾಮ್ಪ್ರಸಾದ್ ಅವರು ಸಂದೇಶ ಕಳಿಸಿದರೆ, ರತ್ನಾಕರ್ ಅವರ ಧ್ವನಿ ಕೇಳಿ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುನೀಲ್ ಸರ್, ನಿಮಗೆ ಒಬ್ರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಚೆನ್ನಪ್ಪ ಜೆ ಪಿ ನಗರ್ ಅವರು ಹೇಳ್ತಾರೆ, ಈ ಕುರಿಬಾಂಡ್ ಎಪಿಸೋಡ್ ಅಲ್ಲಿ ಏನಾದರೂ ಸೀರಿಯಸ್ ಇನ್ಸಿಡೆಂಟ್ ಆಗಿತ್ತಾ ಅಂತ. ಯಾಕಂದ್ರೆ ನಕ್ಸೋ ಬರದಲ್ಲಿ ಏನಾದರೂ ಸೀರಿಯಸ್ ಇನ್ಸಿಡೆಂಟ್ ಆಗಿತ್ತಾ ಅನ್ನೋದು ಅವರ ಪ್ರಶ್ನೆ.
1: ಹೌದೌದು, ಆಗಿದೆ ಆಗಿದೆ, ಖಂಡಿತ ಆಗಿದೆ. ಇಲ್ಲ ಯಲಹಂಕದ ಹತ್ರ ಅಲ್ಲಿ ಒಬ್ರು ಬಾಂಬೆ ಅವರು, ಅವ್ರಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಅವರು. ನಾನು ಇದು ಕುರಿ ಕಾರ್ಯಕ್ರಮ ಅಂತ ಇದೀನಿ, ಅವರು ಊರ್ನವ್ರನ್ನೆಲ್ಲ ಸೇರಿಸಿ ಬಾಯಿ ಬಡ್ಕೊಂಡು
0: ಹೆದ್ರುಕೊಂಡು
1: ಕರ್ಸಿದ್ರು. ಆದ್ರೆ ಪೊಲೀಸರು ಗೊತ್ತಾಗ್ಬಿಡ್ತು, ಅವ್ರು ಹೋಗಿ ಅವ್ರಿಗೆ ಹಿಂದಿಯಲ್ಲಿ ಹೇಳಿದ್ರು. ಇದು ಹೌದೌದು, ಇದು ಕುರಿ
0: ಕಾಮಿಡಿ ಶೋ
1: ಅವ್ರು, ಕಾಮಿಡಿ ಶೋ ಅಂತ ಹೇಳಿದ್ರು. ಅದಾಗಿರೋದು. ಆಮೇಲೆ ಒಬ್ನು ಸೂಟ್ ಕೇಸ್ ನನ್ನ ಕೈ ಮೇಲೆ ಎತ್ತಾಕ್ಬಿಟ್ಟು ಓಡೋಗ್ಬಿಟ್ಟಿದ್ದ ಒಬ್ರು. ನಾಯಿ ತರ ಒಂದು ಪಾತ್ರ ಮಾಡಿದ್ದೆ, ಅದು ಕುರಿಯಲ್ಲಿ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ಬೆಳ್ಳಿ ಮೇಲೆ ನನಗೆ ಸೂಟ್ ಕೇಸ್, ಅದು ಹತ್ರ ಹತ್ರ ಒಂದು 25-30 kg ಅದು. ಆ ಡ್ರಿಲ್ಲಿಂಗ್ ಮಿಷಿನ್ ಟೂಲ್ಸ್ ಎಲ್ಲ ಇತ್ತು ಅದ್ರೊಳಗಡೆ. ಸೊ ಬೆಳ್ಳಿ ಒಳಗಡೆ ಫುಲ್ ಬ್ಲಡ್ ಬಂದ್ಬಿಡ್ತು ನನಗೆ, ಅವ್ನು ಹೊಡೆದಿದ್ದ ಹೆಕ್ಕೆ. ಸೊ ಹೊಡೆದು ಓಡೋಗ್ಬಿಟ್ಟಿದ್ದ. ಆಮೇಲೆ ಅದ್ ಗೊತ್ತಾದ್ಮೇಲೆ ಸಾರಿ ಕೇಳಿದ್ರು, ಬಟ್ ಅದೇನ್ ತೊಂದ್ರೆ
0: ಇಲ್ಲ.
1: ಅಂದ್ರೆ ಚೇಂಜ್ ಮಾಡ್ತದ ಬೆಳ್ಳು, ನನ್ನ ಲಕ್ ಚೇಂಜ್ ಮಾಡ್ಬಿಡ್ತ ಅವಾಗ. ಆ ಎಪಿಸೋಡ್ ಒನ್ ಆಫ್ ದಿ ಟಾಪ್ ಎಪಿಸೋಡ್ ಆಗಿ ಹೋಗ್ಬಿಡ್ತದ.
0: ಅಂದ್ರೆ ನಗಿಸುವವರ ಹಿಂದಿನ ಕಥೆಗಳು ಇವೆಲ್ಲವೂ ಅಲ್ವಾ?
1: ಖಂಡಿತ ಮೇಡಮ್. ಈಗ ಚಾರ್ಲಿ ಚಾಂಪಿಯನ್ ಅಷ್ಟೇ ನಗಿಸ್ತಾ ಇದ್ರಂತೆ, ಅವ್ರಿಗೆ ಎಷ್ಟೋ ನೋವು ಇತ್ತಂತ. ಅವ್ರ ಬಗ್ಗೆ ನನ್ನ ಕಥೆನ ನಾನು ಕೇಳಿದೀನಿ, ಓದಿದೀನಿ. ಅವ್ರಿಗೆ ತುಂಬಾ ನೋವಿತ್ತಂತೆ ಚಾರ್ಲಿ ಚಾಂಪಿಯನ್ಗೆ. ಅವ್ರು ನಗಿಸ್ತಾ ಇದ್ರು. ಒಬ್ಬ ಹಾಸ್ಯ ಕಲಾವಿದನ ಹಿಂದೆ ಮೇಡಮ್ ಏನಾದ್ರು ನೋವು ಇದ್ದೇ ಇರುತ್ತಂತೆ ಮೇಡಮ್. ಇದು
0: ಖಂಡಿತ. ಆದ್ರೆ ಅದನ್ನೆಲ್ಲ ಮುಚ್ಚಿಟ್ಟು ಜನರಿಗಾಗಿ ಪ್ರೇಕ್ಷಕರನ್ನ ನಗಿಸಬೇಕು ಅನ್ನೋದೇ ಅವರ ಅಂತಿಮ ಗುರಿ ಆಗಿರುತ್ತೆ.
1: ಹೌದು, ಕ್ಯಾಮ್ರಾ ಮುಂದೆ ಬಂದ್ಮೇಲೆ ನಾವು ಕಷ್ಟಗಳನ್ನೆಲ್ಲ ನಮ್ಮ ಮಕ್ಕ ಇಟ್ಕೊಂಡ್ ತೋರ್ಸಿದ್ರೆ ನಗೋದು ನಗೋದಿಲ್ಲ ಅಲ್ವಾ?
0: ಖಂಡಿತ,
1: ಅದು ಮರ್ತು ಬಿಟ್ಟು ನಾವು ನಗಿಸ್ಬೇಕು ಅವ್ರನ್ನ.
0: ಹೌದು ಹೌದು. ಪೂರ್ಣಿಮಾ ಜಯನಗರ್ ಧಾರವಾಡದಿಂದ ಸಂದೇಶ ಕೇಳಿಸ್ತಿದ್ದಾರೆ, ಮಿಮಿಕ್ರಿಯನ್ನ ಕೇಳಿ ಬಹಳ ಖುಷಿ ಆಯ್ತು ಅಂತ ಹೇಳಿ. ಇನ್ನೊಬ್ರು ಹಾಸ್ಯ ಕಲಾವಿದರಾದ ನರಸಿಂಹರಾಜು ಅವರ ಧ್ವನಿಯನ್ನ ಅನುಕರಣೆ ಮಾಡಬಹುದಾ ಅಂತ ಚಂದುಲಾಲ್ ಕಲಬುರ್ಗಿಯಿಂದ ಕೇಳ್ತಾ ಇದ್ದಾರೆ.
1: ಅವ್ರ ತರ ನಾನು ಕಾಣಿಸ್ಕೋಬಹುದು ನಟನೆಯಲ್ಲಿ, ಅವ್ರ ತರ ಗೆಟಪ್ ಹಾಕೊಂಡು ಕಾಣಿಸ್ಕೋಬಹುದು, ಬಟ್ ಅವ್ರ ಧ್ವನಿ ತಗೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ನರಸಿಂಹ, ನೀವು ಯಾವಾಗ್ಲೂ ನೋಡಿ ಎಲ್ಲಾದ್ರೂ ಮಿಮಿಕ್ರಿ ಮಾಡ್ತಾ ನಿಮ್ಗೆ ನರಸಿಂಹದಾಸ್ ಅವ್ರು ತೆಗೆತದ್ ಯಾಕೆ ಗೊತ್ತಾ?
0: ಹೌದು,
1: ಅವ್ರು ಸರಸ್ವತಿ ಮಗ ಅವರು. ಅವ್ರನ್ನ ನಾವು ಅಷ್ಟು ಸುಲಭದಾಗಿ
0: ಅನುಕರಣೆ ಮಾಡೋಕ್ಕಾಗಲ್ಲ.
1: ಹಾಸ್ಯ ಚಕ್ರವರ್ತಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಇಟ್ಟಿದ್ದಾರೆ.
0: ಖಂಡಿತ, ತುಂಬಾ ಸಂತೋಷ ಆಯ್ತು ಇಷ್ಟೊತ್ತು ನಮ್ ಜೊತೆ ನೀವು ಇದ್ರೆ. ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನಾದ್ರೂ ಹೇಳೋದಿದ್ರೆ ಅಥವಾ ನಮ್ಮ ಆಕಾಶವಾಣಿ ಬಗ್ಗೆ ನಿಮ್ಮ ಮಾತುಗಳು, ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ, ಹೇಗನ್ನಿಸ್ತಾ ಇದೆ?
1: ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ ನೀವು, ನನಗೆ ಈ ತರ ಒಂದು ಭಾಗ್ಯ ಸಿಗಿ, ಇದು ಒಂದು ನನಗೆ ಭಾಗ್ಯ ಅಂತ ತಿಳ್ಕೊಳ್ತೀನಿ. ನೀವು ಕೊಟ್ಟರೆ ಅವಕಾಶ.
0: ಆಕಾಶವಾಣಿ ಚಿಕ್ಕಂದಿಂದ ಕೇಳ್ತಾ ಇದ್ರ ಹೇಗೆ
1: ಮೇಡಮ್? ಖಂಡಿತ, ನಾವು ಕಥೆಗಳು ಬರ್ತಾ ಇತ್ತು ಅವಾಗ, ಏನು ಕಥೆಗಳೆಲ್ಲ ಬರ್ತಾ ಇತ್ತು, ಸಿನಿಮಾ ತರ ಒಂದೊಂದು ಕಥೆಗಳು ಬರ್ತಾ ಇತ್ತು, ಅದು ಕೇಳ್ಕೊಂಡು ನಾವು ಆ ಕಥೆಯಲ್ಲಿ ಮುಳುಗ್ ಬಿಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ನಾ ಹೇಳ್ಬೇಕಾದ್ರೆ, ನಿಜ ಹೇಳ್ಬೇಕಂದ್ರೆ ಮೇಡಮ್, ನನ್ಗೆ ಟಿವಿಕ್ಕಿನ ನನ್ಗೆ ರೇಡಿಯೋ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಕಾಲದಲ್ಲಿ ಯಾವ ಟಿವಿ ಇರ್ಲಿಲ್ಲ, ಬ್ಲಾಕ್ ಅಂಡ್ ವೈಟ್ ಟಿವಿ ಬಂತು, ಆಮೇಲೆ ಕಲರ್ ಟಿವಿ ಬಂತು, ಹಿಂಗೆಲ್ಲ ಬಂತು. ಬಟ್ ರೇಡಿಯೋ ಅನ್ನೋದು ಇವಾಗ್ಲೂ ಇದೆ ಅಲ್ವಾ? ಈಗ ಒಬ್ಬ ಪಾಪ ಯಾರೋ ಡ್ರೈವರ್ ಎಲ್ಲೋ ಕ್ಯಾಬ್ ಓಡಿಸ್ಕೊಂಡು ಊರುಗಳಿಗೆ ಕರ್ಕೊಂಡು ಹೋಗ್ತಿರ್ತಾನೆ, ಟ್ರಾವೆಲ್ಸ್ ಕೆಲಸ ಮಾಡೋರು, ಅವ್ರು ಟಿವಿ ನೋಡಕ್ ಸಾಧ್ಯ ಇಲ್ಲ. ಆದ್ರೆ FM ಕೇಳ್ಕೊಳಕ್ ಸಾಧ್ಯ ಅಲ್ವಾ?
0: ಹೌದು.
1: ಸೊ ಹಿಂಗಾಗಿ ಇದು ನಿಜವಾಗ್ಲು ಇರಬೇಕು, ಇದು ಇದು ಇನ್ನೂ ಇರಲೇಬೇಕು, ಇನ್ನೂ ಚೆನ್ನಾಗಿ ಜನ ಕೇಳಬೇಕು, ಎಲ್ರು ಸಂತೋಷ ಪಡಬೇಕು. ಎಲ್ರೂ ನಾನು ತುಂಬಾ ಇಷ್ಟ ಪಡ್ತೀನಿ ಮೇಡಮ್, ನನ್ ತುಂಬಾ ಇಷ್ಟ ಮೇಡಮ್ ರೇಡಿಯೋ ಅಂದ್ರೆ, ನಂಗೆ ತುಂಬಾ ಇಷ್ಟ. ನಾನು ಇವಾಗಲೂ ಕೂಡ ಹಳೆ ರೇಡಿಯೋಗಳು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ.
0: ಹೌದು, ತುಂಬಾ ಖುಷಿ ಆಯ್ತು. ಮಾದಪ್ಪಗೌಡ ಅವರು ಮೈಸೂರಿಂದ ಸಂದೇಶ ಕಳಿಸಿ, ಸುನೀಲ್ ಅವರ ನಾನು ದೊಡ್ಡ ಅಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ಕೇಳುಗರಿಗೆ ಏನಾದ್ರೂ ಒಂದು ಮೆಸೇಜ್ ಅನ್ನ ಹೇಳೋದಿದ್ರೆ?
1: ನನ್ಗೆ ಅಭಿಮಾನಿಗಳು ಬೇಡ, ಎಲ್ಲ ನನಗೆ ಅಣ್ಣ ತಮ್ಮದಿರು, ತಾಯಿ ಅಕ್ಕ ತಂಗಿರು, ನನ್ಗೆ ಊಟ ಹಾಕಿರೋರು, ನಮ್ಮ ಗುರುಗಳು, ನಮ್ಮ ಬಾಸ್ ಅಂತ ಹೇಳ್ತೀನಿ ಅವ್ರಿಗೆ, ನಮ್ಮ ಮಾಲೀಕರು. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಬೆಳೆಸಿದ್ದು ಉಳಿಸಿದ್ದು ಎಲ್ಲ ನಮ್ಮ ಕನ್ನಡಿಗರು, ಕರ್ನಾಟಕದವರು. ಸೊ ಹಿಂಗಾಗಿ ನಾನು ಅವ್ರ ಎದುರುಗಡೆ ನಾನು ಯಾವತ್ತಿದ್ರು ನಾನು ಅವ್ರಿಗೆ ಒಬ್ಬ ಕೆಲಸದವನಾಗೆ ಇರೋ ತರನ ಇಷ್ಟಪಡ್ತೀನಿ ನಾನು. ನಾನು ನಟ ದೊಡ್ಡ ಸ್ಟಾರ್ ನನಗೆ ನನಗೆ ಬೇಡ, ದಯವಿಟ್ಟು ಬೇಡ, ನನ್ಗೆ ಅವ್ರ ಆಶೀರ್ವಾದ ಸದಾ ಇರಲಿ. ಸೊ ಹಿಂಗಾಗಿ ನಾನು ಹೇಳೋದು ಅಷ್ಟೇ ಇಷ್ಟಪಡ್ತೀನಿ. ನನ್ಗೆ ಅಭಿಮಾನಿಗಳಲ್ಲ, ನನಗೆ ದೇವರುಗಳವರು, ನನ್ನ ಅನ್ನದಾತರು.
0: ಓಕೆ ಸರ್, ನೀವು ಹೇಳ್ತಾ ಇದ್ರಿ ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು, ಕನ್ನಡದಲ್ಲಿ ಮಾತನಾಡ್ಬೇಕು ಅಂತ. ಸುಮಾರು ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮಗೆ ಶುಭವಾಗ್ಲಿ, ಒಳ್ಳೆ ಅವಕಾಶಗಳು ಸಿಗ್ಲಿ ಅನ್ನೋ ಹಾರೈಕೆಯೊಂದಿಗೆ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಿಮಗೆ.
1: ನಿಮ್ಗೂ ಕೂಡ ಅಷ್ಟೇ, ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ, ನಿಮ್ ಧ್ವನಿ ನಾನು ಕೇಳ್ತಾ ಇರ್ತೇನೆ ಎಫ್ ಎಂ ಅಲ್ಲಿ, ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ. ಸೊ ಹೇಳಿದ್ನಲ್ಲ ನನ್ಗೆ
0: ಹೀಗೆ ಕೇಳ್ತಾ ಇರಿ ಸರ್. ವಿಭಿನ್ನವಾದ ಕಾರ್ಯಕ್ರಮಗಳು ನಮ್ಮ ವಿವಿಧ ಭಾರತಿಯಿಂದ ಬರುತ್ತೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದದಕ್ಕೆ ಧನ್ಯವಾದಗಳು ನಿಮ್ಗೆ.
1: ಧನ್ಯವಾದಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.

ಇದಾಗಿತ್ತು ಪರಿಮಳ ಮಾತಿನ ಮಂಟಪ ಕಾರ್ಯಕ್ರಮ. ನಿಮ್ಮ ಜೊತೆ ಇದ್ದದ್ದು ಕೆಎನ್ ಅನುಪಮ. ಕೆಳಗರೆ ಇನ್ನು ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾರೆ ಆರ್ಜೆ ಸ್ವಾತಿ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ನಾನು ಹೊರಡುವ ಸಮಯ ಬಂದಿದೆ. ಥ್ಯಾಂಕ್ ಯು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸ್ಟುಡಿಯೋ ಸಮಯ 5 ಗಂಟೆ ಆಯಿತು. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಬಾಹ್ಯಾಕಾಶಯಾನದಲ್ಲಿ ಗ್ಯಾಲಕ್ಸ್ ಐ ಕೈಗೊಂಡಿರುವ ಮಿಷನ್ ದೃಷ್ಟಿ ಪ್ರಮುಖ ಸಾಧನೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಶ್ವದ ಮೊದಲ ಆಪ್ಟೋಸರ್ ಉಪಗ್ರಹ ಮತ್ತು ಭಾರತದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ನಿರ್ಮಿಸಲಾದ ಬೃಹತ್ ಉಪಗ್ರಹದ ಯಶಸ್ವಿ ಉಡಾವಣೆ ನಾವೀನ್ಯತೆ ಬಗ್ಗೆ ಯುವಜನತೆಗೆ ಇರುವ ಆಸಕ್ತಿಯ ಪ್ರತೀಕವಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಪಂಚಾಯತ್ ಅಭಿವೃದ್ಧಿ ಯೋಜನೆ ಸಿದ್ಧತೆ ಕುರಿತಂತೆ ನವದೆಹಲಿಯಲ್ಲಿ ನಾಳೆಯಿಂದ

ದಿನಗಳ ಅವಧಿಯ ಕಾರ್ಯಾಗಾರ ಆಯೋಜಿಸಿದೆ. 16ನೇ ಹಣಕಾಸು ಆಯೋಗ ಸೂಚಿಸಿರುವ ಚೌಕಟ್ಟಿಗೆ ಒಳಪಟ್ಟು 2026-27 ಸಾಲಿಗೆ ಯೋಜನೆ ರೂಪಿಸಲು ನೆರವಾಗುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಇರಾನ್, ಲೆಬನಾನ್ ಸೇರಿದಂತೆ ಎಲ್ಲಾ ಯುದ್ಧಗಳನ್ನು ಸಮಾಪನೆಗೊಳಿಸುವ ಉದ್ದೇಶದ 14 ಅಂಶಗಳ ಚೌಕಟ್ಟನ್ನು ಅಮೆರಿಕಕ್ಕೆ ಸಲ್ಲಿಸಿದೆ. 30 ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸುವಂತೆ ಪ್ರಸ್ತಾಪದಲ್ಲಿ ತಿಳಿಸಲಾಗಿದ್ದು, ಕದನ ವಿರಾಮ ವಿಸ್ತರಿಸುವ ಬದಲು ಯುದ್ಧ ಸಮಾಪ್ತಿಗಾಗಿ ಆದ್ಯತೆ ಮೇಲೆ ರಾಜತಾಂತ್ರಿಕ ಪ್ರಯತ್ನ ನಡೆಸುವಂತೆ ಸಲಹೆ ನೀಡಿದೆ. ನಾಳೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ನಡೆಯಲಿದೆ. ಮತ ಎಣಿಕೆ ನಡೆಯುವ ಸ್ಥಳಗಳಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಇಂದಿನ ಮೊದಲ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ದ ಟಾಸ್ ಗೆದ್ದ ಆತಿಥೇಯ ಸನ್ರೈಸರ್ಸ್ ಹೈದರಾಬಾದ್ ತಂಡ ಇತ್ತೀಚಿನ ವರದಿ ಬಂದಾಗ 17 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 156 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಹಾಯ್, ಹಲೋ, ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ ಈಗ ನಿಮ್ಮೆಲ್ಲರಿಗೋಸ್ಕರ. ಐದು ಗಂಟೆ ಐದು ನಿಮಿಷಕ್ಕೆ ಸೇಫ್ ರೈ ಓಲ್ಡ್ ಇಸ್ ಗೋಲ್ಡ್, 5:15 ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ, 5:40 ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:07 ಆಕಾಶ ಬುಟ್ಟಿ, 7:22 ಕಗ್ಗದ ಸಿರಿ. ಎಂಟು:02 ಬೆಳ್ಳಿ ಬದುಕು, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ನಾಳೆ ಬೆಳಿಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ ಭಾವಗೀತೆ ಹಾಗೂ ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಇಂದಿನ ವಿಶೇಷ ಡೇ ಸ್ಪೆಷಲ್ ಕಾರ್ಯಕ್ರಮ, 10:02 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ, 11:02 ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:20 ಇಮೇಲ್ ಹಾಗೂ ಲೆಟರ್ ಆಧಾರಿತ ಚಿತ್ರಗೀತೆಗಳು, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಮತ್ತಿತರ ಕಾರ್ಯಕ್ರಮಗಳು, 4:00 ಪರಿಮಳ, 5:05 ಸೇಫ್ ಡ್ರೈ ಓಲ್ಡ್ ಇಸ್ ಗೋಲ್ಡ್. ಐದು:40 ನ್ಯಾಯವಾಣಿ, 6:02 ಸೇಫ್ ಡ್ರೈವ್ ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 7:07 ಆಕಾಶ ಬುಟ್ಟಿ, 7:22 ಕಗ್ಗದ ಸಿರಿ, 7:45 ಸೇಫ್ ಡ್ರೈವ್ ಗಾನಭಜಾನ ಮುಂದುವರೆಯುವುದು. ಎಂಟು:02 ಭಾವಚಿತ್ತಾರದಲ್ಲಿ ಭಾವಗೀತೆಗಳನ್ನು ಕೇಳಬಹುದು, 9:15 ಹಿಂದಿ ಮೆಲೋಡೀಸ್ ಕೇಳಬಹುದು, 10:02 ಪ್ರೇಮ ನಿನಾದ. ಇದಾಗಿತ್ತು ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ಗೆ. ಮೊದಲ ಗೀತೆ ಮೂಡಿ ಬರ್ತಿದೆ, ಯಾವ ಚಿತ್ರದ್ದು ಅಂದರೆ ವಸಂತ ಗೀತ ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದರೆ, ಆರ್ ಎನ್ ಜಯಗೋಪಾಲ್ ರವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಅಥಣಿ ತಾಲೂಕು ಚಿಕ್ಕೋಟ ಗ್ರಾಮದಿಂದ ಶ್ರೀಶೈಲ ತೇಲಿಯಾದಿತ್ಯ ಶಿವಲೀಲ ತೇಲಿಯವರು ಸಂದೇಶ ಕಳಿಸಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿದ್ರೆ, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಹನುಮಂತಪ್ಪ ಹುಲಗಮ್ಮನವರು ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ, ನಾವು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ, ರಾಜ್ ಅವರ ಹಾಡು ಕೇಳಿ ತುಂಬಾ ಇಷ್ಟ ಆಯಿತು ಅಂತಿದ್ರೆ, ಹೊಸಲಿ ಅವರು ಬನಶಂಕರಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

0: ಸಮಯ 5:40. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ. ಮುಂದಿನ ಗೀತೆ ಮೂಡಿ ಬರ್ತಿದೆ ನನ್ನ ಪ್ರೀತಿಯ ಹುಡುಗಿ ಚಿತ್ರದಿಂದ. ರಾಮ್ ಪ್ರಸಾದ್ ಹಾಗೂ ನಂದಿತಾ ಅವರು ಈ ಗೀತೆಯನ್ನು ಹಾಡಿದರೆ, ಮನೋಮೂರ್ತಿಯವರ ಸಂಗೀತ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಮುಸ್ಸಂಜೆಯ ಕಾರ್ಯಕ್ರಮ ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ಅರುಣ ಮೈತ್ರಿ, ಪೋಸ್ಟ್ ಆಫೀಸ್ ರೋಡ್, ಜೆ ಸಿ ನಗರದಿಂದ. ಮೈಸೂರು ವಿದ್ಯಾರಣ್ಯಪುರದಿಂದ ರಾಮ್ ಪ್ರಸಾದ್ ಅವರು ಸಂದೇಶ ಕಳಿಸಿದ್ರೆ, ಅರಸೀಕೆರೆಯಿಂದ ಜ್ಯೋತಿ ಸಂಗಮ್, ನಮಸ್ತೆ ಮೇಡಮ್, ನೀ ಇರಲು ಜೊತೆಯಲ್ಲಿ ಹಾಡು ಕೇಳಿ ತುಂಬ ಖುಷಿಯಾಯಿತು, ನನ್ನ ಮೆಚ್ಚಿನ ಗೀತೆ ಅದು ಅಂತಿದ್ದರೆ, ರಾಯಣ್ಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದವರು, ಇವತ್ತಿನ ಸಂಜೆ ಹೊತ್ತಿನ ಇಂಪಾದ ಹಾಡುಗಳು ಸೂಪರ್ ಮೇಡಮ್ ಅಂತಿದ್ದಾರೆ. ಕಡ್ಡಿರಾಮ್ಪುರ ಹಂಪೆಯಿಂದ ಅಂಗಡಿ ವಾಮದೇವ ಪಂಪನಗೌಡ, ಹಳೆಯ ಹಾಡುಗಳು ಮಾಧುರ್ಯವಾಗಿ ಬರ್ತಾ ಇದೆ ಅಂತಿದ್ರೆ, ನಾಗರಾಜ ಶರ್ಮಾ ಅವರು, ನಮಸ್ಕಾರ ಮೇಡಮ್, ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಾನಿಗೊಂದು ಎಲ್ಲೆಯಲ್ಲಿದೆ ಹಾಡು ಇಷ್ಟ ಆಯಿತು ಅಂತಿರೋದು ಜ್ಞಾನಭಾರತಿ ಲೇಔಟ್ ಕೆಂಗೇರಿಯಿಂದ. ಕುಣಿಗಲ್ ದೇವಾಲಯದಲ್ಲಿ ನಮ್ಮ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಶಾಸನ ಇದೆ ಅಂತ ಹೇಳಿ ಅನುಷಾ ಅವರು ಹೇಳ್ತಿದ್ರೆ, ಜಯಪುಟ್ಟಸ್ವಾಮಿ ಕೆನಡಾದಿಂದ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಿಮ್ಮ ಆಯ್ಕೆಯ ಹಾಡು, ಎಲ್ಲ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಿದೆ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಜನುಮದ ಜೋಡಿ ಚಿತ್ರದಿಂದ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ. ವಿ ಮನೋಹರ್ ಅವರ ಸಂಗೀತ ಈ ಗೀತೆಗಿದೆ.

ಸೂಪರ್ ಸಾಂಗ್ಸ್ ಮೇಡಮ್ ಅಂತಿರೋದು ಶೈಲಿನಿ ಮುರಳೀಧರ್ ಸಂಜಯ್ ನಗರದಿಂದ, ಹಾಗೇನೆ ಭಾಗ್ಯ ಸುರೇಂದ್ರ ಅವರು ಹೂವಿನ ಹೊಳೆಯಿಂದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸಮಯ 5:56 ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಾಯಿತು. ಇಷ್ಟು ಹೊತ್ತು ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕೊನೆಯ ಗೀತೆ ಮೂಡಿ ಬರ್ತಿದೆ. ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಯಕ್ಕುಂಡಿಯಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ ಭೂಮಿ ಪೂಜೆ ನೆರವೇರಿಸಿದರು. ಕಳೆದ ತಿಂಗಳು ದಾಖಲೆಯ 311,000 ಮನೆಗಳು ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯ ಪ್ರಯೋಜನ ಪಡೆದಿವೆ. ಈ ಯೋಜನೆ ಜಾರಿಯಲ್ಲಿ ಗುಜರಾತ್ ಮೊದಲ ಸ್ಥಾನದಲ್ಲೂ, ಮಹಾರಾಷ್ಟ್ರ ಎರಡನೇ ಹಾಗೂ ಉತ್ತರ ಪ್ರದೇಶ ಮೂರನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ 3 ದಿನ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಿಸಿಲ ಶಾಖದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳಾಗುವ ಸಾಧ್ಯತೆ ಇದ್ದು, ಮಧ್ಯಾಹ್ನ 12-4 ಗಂಟೆಯವರೆಗೆ ಅನಗತ್ಯವಾಗಿ ಸಂಚರಿಸದಂತೆ ಇಲಾಖೆ ಸಲಹೆ ನೀಡಿದೆ. ತಾಪಮಾನ ಹೆಚ್ಚಿರುವ ಅವಧಿಯಲ್ಲಿ ಮನೆಯನ್ನು ತಂಪಾಗಿಡಲು ಕ್ರಮವಹಿಸುವಂತೆ ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ನಾಳೆಯಿಂದ 1 ವಾರ ಅಖಿಲ ಭಾರತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಅಗ್ನಿ ಸಂಬಂಧಿತ ಅವಘಡಗಳನ್ನು ತಪ್ಪಿಸಲು ಹಾಗೂ ಜಾಗೃತಿ ಮೂಡಿಸಲು ವಾರವಿಡೀ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸುಡಾನ್ ರಾಜಧಾನಿ ಖಾರ್ಟೂಮ್ನ ಹೊರವಲಯದಲ್ಲಿ ನಡೆದ ಡ್ರೋನ್ ದಾಳಿಯಲ್ಲಿ 5 ಸಾವನ್ನಪ್ಪಿದ್ದಾರೆ. ನಾಗರಿಕ ವಾಹನದ ಮೇಲೆ ಈ ದಾಳಿಯನ್ನು ದೇಶದ ಅರೆಸೈನಿಕ ಗುಂಪಾದ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ಆರ್ಎಸ್ಎಫ್ ನಡೆಸಿದೆ. ಈ ವಾಹನವು ವೈಟ್ ನೈಲ್ ಪ್ರಾಂತ್ಯದಿಂದ ಓಮ್ದುರ್ಮನ್ಗೆ ಸಂಚರಿಸುತ್ತಿತ್ತು. ಉಕ್ರೇನಿನ ಮಾರ್ಟಾ ಕೋಸ್ಟಿಕ್ ಈ ವರ್ಷದ ಮ್ಯಾಡ್ರಿಡ್ ಓಪನ್ ಟೆನಿಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದು ಅವರ ವೃತ್ತಿಜೀವನದ ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ 8 ಶ್ರೇಯಾಂಕಿತೆ ಮಿರ್ರಾ ಆಂಡ್ರಿವಾ ಅವರನ್ನು 6-3, 7-5 ಸೆಟ್ಗಳಿಂದ ಮಣಿಸಿದರು. ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಎದುರು ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ 19 ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು 165 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 6.5 ಓವರ್ಗಳಲ್ಲಿ 1 ನಷ್ಟಕ್ಕೆ 78 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನದಲ್ಲಿ ವಿಷಯ ಏನು ಗೊತ್ತಾ? ಹೊರಗಡೆ ಚಳಿ ಚಳಿ, ಮಳೆ ಬೇರೆ ಬರ್ತಾ ಇದೆ. ಈ ಒಂದು ವೆದರ್ ಅಂತ ಅಲ್ಲ, ಯಾವುದೇ ಒಂದು ವೆದರ್ ಇರಲಿ, ಏನೇ ಇರಲಿ, ಊಟ ಮಾಡಬೇಕು ಅಂತ ಅಂದಾಗ ನಿಮಗೆ ನೆನಪಾಗೋದು ಉಪ್ಪಿನಕಾಯಿ. ಊಟಕ್ಕಿಲ್ಲದ್ದು ಉಪ್ಪಿನಕಾಯಿ ಇದ್ರೆಷ್ಟು ಬಿಟ್ಟರೆಷ್ಟು ಅಂತ ನಾವು ಮಾತಾಡ್ಕೋತಾ ಇರ್ತೀವಿ ಅಲ್ವಾ? ಅಂದರೆ ನಮ್ಮ ಭಾರತೀಯ ಆಹಾರ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಈ ಉಪ್ಪಿನಕಾಯಿಗೆ ತುಂಬ ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ. ಸುಮಾರು ಜನ ಹೇಳ್ತಾರೆ, ಇಲ್ಲ ಇಲ್ಲ, ಉಪ್ಪಿನಕಾಯಿ ಆರೋಗ್ಯಕ್ಕೆ ಒಳ್ಳೇದಲ್ಲಪ್ಪ, ಅದನ್ನು ತಿಂದರೆ ಬಿ ಪಿ ಬರುತ್ತೆ, ಅದು ಆ ಕಾಯಿಲೆ ಬರುತ್ತೆ, ಈ ಕಾಯಿಲೆ ಬರುತ್ತೆ ಅಂತ. ಖಂಡಿತ, ಅತಿಯಾದರೆ ಅಮೃತ ಕೂಡ ವಿಷ ಅಲ್ವಾ, ಹಾಗಾಗಿನೇ ಹೇಳೋದು. ಆದರೆ ಹಿತಮಿತವಾಗಿ ಉಪ್ಪಿನಕಾಯಿ ತಿಂದರೆ ನಮ್ಮ ದೇಹಕ್ಕೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಏನೇನೆಲ್ಲ ಪ್ರಯೋಜನ ಇದೆ ಅಂತ ನಾನಿವತ್ತು ಗಾನ ಭಜನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೂ ಏನಾದರೂ ಅದ್ರ ಬೆನಿಫಿಟ್ಸ್ ಗೊತ್ತಿದ್ರೆ ನೀವು ಕೂಡ ಬರೆದು ನಮ್ಮ ಜೊತೆ ಹಂಚ್ಕೋಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029948321029. ಉಪ್ಪಿನಕಾಯಿಯ ಬಗ್ಗೆ ಮಾತುಕತೆ ಮುಂದುವರಿಯತೆ, ಹಾಡುಗಳ ಜೊತೆ ನಿಮ್ಮ ಜೊತೆ ನಾನಿರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ನೀವು ಕೂಡ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಜೊತೆ ಜೊತೆಲೇ ಇರ್ತೀರಾ ಅಲ್ವಾ?

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಉಪ್ಪಿನಕಾಯಿಯ ಪ್ರಯೋಜನಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಈ ಉಪ್ಪಿನಕಾಯಿ ಊಟಕ್ಕೆ ರುಚಿ, ಸುವಾಸನೆ, ವೈವಿಧ್ಯತೆಯನ್ನು ನೀಡೋದ್ರ ಜೊತೆ ರುಚಿ ರುಚಿಯಾದ ಉಪ್ಪಿನಕಾಯಿ ಇದ್ರೆ ಊಟ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದರೆ ಇದರ ಅತಿಯಾದ ಬಳಕೆ ಆರೋಗ್ಯದ ಸಮಸ್ಯೆಗೆ ಕೂಡ ಕಾರಣ ಆಗ್ಬೋದು. ಇನ್ನು ಈ ಉಪ್ಪಿನಕಾಯಿಯ ಪ್ರಯೋಜನ ಏನೇನು ಅಂದರೆ, ಒಂದು ಪ್ರೋಬಯೋಟಿಕ್ಸ್ನ ನೈಸರ್ಗಿಕ ಮೂಲ, ಅಂದರೆ ಪಾರಂಪರಿಕವಾಗಿ ಮನೆಯಲ್ಲೇ ತಯಾರಿಸಿದ ಲಿಂಬೆಹಣ್ಣು, ಮಾವು, ಬೆಳ್ಳುಳ್ಳಿ, ತರಕಾರಿ, ಉಪ್ಪಿನಕಾಯಿ, ಹೀಗೆ ಇದೆಲ್ಲ ಉಪ್ಪಿನಕಾಯಿಗಳಲ್ಲಿ ನೈಸರ್ಗಿಕ ಹುದುಗುವಿಕೆ ಅಂದರೆ ಒಂದು ಫರ್ಮೆಂಟೇಷನ್ ಆಗುತ್ತೆ. ನಾವು ಉಪ್ಪಿಗೆ ಹಾಕಿಟ್ಟಾಗ ಅಥವಾ ಖಾರ ಹಾಕಿಟ್ಟಾಗ ಆ ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಅದು ಒಳಗೊಂಡಾಗ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತಹ ಒಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಆ ಉಪ್ಪಿನಕಾಯಿಯಲ್ಲಿ ಬೆಳೆಯತ್ತಂತೆ. ಇದರಿಂದ ನಮ್ಮ ದೇಹಕ್ಕೇನು ಪ್ರಯೋಜನ ಅಂತ ಅಂದರೆ, ಇದು ಕರುಳಿನ ಆರೋಗ್ಯವನ್ನು ಸುಧಾರಣೆ ಮಾಡುತ್ತಂತೆ. ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಮಲಬದ್ಧತೆ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ವೃದ್ಧಿ ಮಾಡುತ್ತಂತೆ. ಆದರೆ ಆ ಒಂದು ಉಪ್ಪಿನಕಾಯಿ ಮನೆಯಲ್ಲೇ ತಯಾರಿಸಿರೋ ಉಪ್ಪಿನಕಾಯಿ ಆಗಿರಬೇಕು, ರಾಸಾಯನಿಕ ಸಂರಕ್ಷಕಗಳಿಲ್ಲದ ಮನೆಯ ಉಪ್ಪಿನಕಾಯಿ ಆದರೆ ಇಷ್ಟೆಲ್ಲ ಉಪಯೋಗ ನಿಮಗಾಗತ್ತೆ. ನೀವು ಪ್ರಿಸರ್ವೇಟಿವ್ ಹಾಕಿರೋದು ಅಥವಾ ವಿನಿಗರ್ ಈ ಥರದ್ದೆಲ್ಲ ಹಾಕ್ಕೊಂಡಿರೋ ಉಪ್ಪಿನಕಾಯಿನ ಜಾಸ್ತಿ ತಿನ್ನೋದಕ್ಕಿಂತ ನಿಮ್ಮ ಮನೆಯಲ್ಲಿ ಶುದ್ಧವಾಗಿ ತಯಾರಿಸಿದ ಉಪ್ಪಿನಕಾಯಿ ತಿನ್ನೋದ್ರಿಂದ ಇಷ್ಟೆಲ್ಲ ಉಪಯೋಗ ನಿಮ್ಮ ದೇಹಕ್ಕಾಗತ್ತೆ. ಮತ್ತು ಉಪಯೋಗ ಇದೆ, ಹೇಳ್ತೀನಿ, ಈ ಹಾಡನ್ನ ಕೇಳಿ.

0: ದಿಲ್ ರಂಗೀಲಾ ರೇ.
1: ಅಥಣಿಯಿಂದ ಡಾಕ್ಟರ್ ಭರತ್ ಲುನಾರಿ ಹಾಗೂ ಚಂದ್ರಕಾಂತ್ ಅವರು ಹೇಳ್ತಿದ್ದಾರೆ ಉಪ್ಪಿನಕಾಯಿ ಕುರಿತು ಒಂದು ಮಾತು. ಮೈಯಲ್ಲಿ ತುಂಬ ಜ್ವರ ಇದ್ದಾಗ ಉಪ್ಪಿನಕಾಯಿ ನಾವು ಸ್ವಲ್ಪ ನಾಲಿಗೆಗೆ ಹಚ್ಚಿದ್ರೆ ಅಥವಾ ತಿಂದರೆ ಜ್ವರ ಕಡಿಮೆ ಆಗುತ್ತೆ ಹಾಗೂ ನಾಲಿಗೆಗೆ ಟೇಸ್ಟ್ ಅನಿಸುತ್ತೆ. ಇದೊಂದು ವೈದ್ಯಕೀಯವಾದ ಮಾತು ಅಂತ ಕೂಡ ಹೇಳ್ತಿದ್ದಾರೆ. ಪಾಂಡವಪುರದಿಂದ ಹರಳೆಹಳ್ಳಿ ಪುಟ್ಟರಾಜ್ ಅವರು ಉಪ್ಪಿನಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೆ, ಕರುಳಿನ ಆರೋಗ್ಯವನ್ನು ಉತ್ತೇಜಿಸೋದಕ್ಕೆ, ವಿಟಮಿನ್ ಕೆ ಹಾಗೂ ಆಂಟಿ ಆಕ್ಸಿಡೆಂಟ್ಗಳನ್ನು ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಸ್ನಾಯು ಸೆಳೆತವನ್ನು ಕಡಿಮೆ ಮಾಡೋದಕ್ಕೆ, ಹಸಿವನ್ನು ಹೆಚ್ಚಿಸೋದಕ್ಕೆ ನೆರವಾಗುತ್ತೆ. ಮನೆಯಲ್ಲಿ ತಯಾರಿಸಿದ ಉಪ್ಪಿನಕಾಯಿ ಪೌಷ್ಟಿಕಾಂಶದ ಮೂಲವಾಗಿದ್ದರೂ ಕೂಡ ಅಧಿಕ ಸೋಡಿಯಂ ಇರೋದ್ರಿಂದ ಮಿತವಾಗಿ ಸೇವಿಸೋದು ಉತ್ತಮ. ಒಟ್ಟಾರೆಯಾಗಿ ನಾವು ಉಪ್ಪಿನಕಾಯಿಯನ್ನು ಹಿತಮಿತವಾಗಿ ಸೇವಿಸಿದರೆ ನಮಗೂ ಹಾಗೂ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮೇಡಮ್ ಅಂತ ಹೇಳ್ತಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ. ಮತ್ತಷ್ಟು ಉಪ್ಪಿನಕಾಯಿಯ ಪ್ರಯೋಜನವನ್ನು ತಿಳಿಸ್ಕೊಡ್ತೀನಿ.

ಸೇಫ್ ಡ್ರೈವ್ ಗಾನ ಭಜನದಲ್ಲಿ ಹಾಡುಗಳನ್ನು ಕೇಳ್ತಾ ಉಪ್ಪಿನಕಾಯಿಯ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದ್ವಿ. ಇನ್ನು ಈ ಉಪ್ಪಿನಕಾಯಿ ಜೀರ್ಣಶಕ್ತಿ ವೃದ್ಧಿ ಮಾಡೋದಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಈ ಉಪ್ಪಿನಕಾಯಿಯಲ್ಲಿ ಬಳಸುವಂಥ ಮೆಣಸು, ಜೀರಿಗೆ, ಸಾಸಿವೆ, ಮೆಂತೆ ಹೀಗೆ ಮೊದಲಾದ ಮಸಾಲೆಗಳು ಏನು ಮಾಡುತ್ತೆ ಅಂದರೆ ಈ ಜೀರ್ಣಕಾರಿ ಎನ್ಝೈಮ್ಗಳನ್ನು ಸ್ರವಿಸುತ್ತಂತೆ, ಜಾಸ್ತಿಯಾಗಿ ಸ್ರವಿಸುತ್ತೆ. ಇದರಿಂದ ಈ ಉಪ್ಪಿನಕಾಯಿಯ ಆಮ್ಲೀಯ ಸ್ವಭಾವ ಇದೆಯಲ್ಲ, ಅದರಲ್ಲಿ ಹುಳಿ ಅಂಶ ಏನಿದೆ ಅದು ಹೊಟ್ಟೆಯ ಜಠರಾಗ್ನಿಯನ್ನು ಉತ್ತೇಜಿಸುತ್ತಂತೆ, ಹಾಗೆಯೇ ಆಹಾರದ ಜೀರ್ಣಕ್ರಿಯೆಯಲ್ಲಿ ಸುಗಮಗೊಳಿಸುತ್ತೆ. ಇನ್ನು ಊಟದಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದ ಉಪ್ಪಿನಕಾಯಿ ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗತ್ತಂತೆ. ಮತ್ತೊಂದು ಉಪಯೋಗ ಏನು ಅಂದರೆ ಉತ್ಕರ್ಷಣ ನಿರೋಧಕಗಳು, ಆಂಟಿ ಆಕ್ಸಿಡೆಂಟ್ಸ್ ಏನಿದೆ ಅಲ್ಲ, ಉಪ್ಪಿನಕಾಯಿಗೆ ಬಳಸೋ ಹಣ್ಣು ತರಕಾರಿಗಳಲ್ಲಿರುವ ವಿಟಮಿನ್ ಸಿ, ನೆಲ್ಲಿಕಾಯಿ, ಲಿಂಬೆಹಣ್ಣು ಅಥವಾ ಯಾವುದೇ ಒಂದು ಹುಳಿ ಪದಾರ್ಥದ ಕಂಚಿಕಾಯಿ, ಕೆಲವರು ಅದನ್ನು ದುಡ್ಲೆಕಾಯಿ, ಕೈಪುಳಿ ಹೀಗೆಲ್ಲ ಹೆಸರಿಂದ ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಬೀಟಾ ಕ್ಯಾರೋಟಿನ್ ಹಾಗೂ ಫ್ಲೇವನಾಯ್ಡ್ಗಳು ಕೂಡ ಇದರಲ್ಲಿ ಇರುತ್ತೆ. ಈ ಒಂದು ಅಂಶ ಏನು ಮಾಡುತ್ತೆ ಅಂದರೆ ನಮ್ಮ ದೇಹದ ಕೋಶ ಹಾನಿಯನ್ನು ತಡೆಯುತ್ತೆ. ಯಾವುದಾದ್ರೂ ಕೋಶ ಹಾನಿ ಆಗ್ತಾ ಇದೆ ಅಂತ ಅಂದರೆ ಅದನ್ನು ತಡೆಯುತ್ತಂತೆ. ಇನ್ನು ಮುಪ್ಪಿನ ಲಕ್ಷಣಗಳನ್ನು ನಿಧಾನಗೊಳಿಸುತ್ತೆ, ಕೆಲವು ದೀರ್ಘಕಾಲಿಕ ರೋಗಗಳಿಂದ ರಕ್ಷಣೆ ನೀಡುತ್ತಂತೆ. ಈ ಮಸಾಲೆಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ದೇಹವನ್ನು ಮುಕ್ತ ಯಾರ್ಟಿಕಲ್ಗಳಿಂದ ರಕ್ಷಿಸುತ್ತೆ, ಹಸಿವನ್ನು ವೃದ್ಧಿ ಮಾಡುತ್ತೆ, ಹಾಗೇ ರುಚಿಯನ್ನು ಉತ್ಕರ್ಷಗೊಳಿಸುತ್ತೆ. ನೋಡಿ, ಒಂದು ಉಪ್ಪಿನಕಾಯಿಯಿಂದ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಲ್ವಾ. ಮತ್ತ್ಯಾಕೆ ತಡ, ಇವತ್ತಿಂದನೇ ನಿಮ್ಮ ಊಟದಲ್ಲಿ ಉಪ್ಪಿನಕಾಯಿಯನ್ನು ತಿನ್ನೋದಕ್ಕೆ ಶುರು ಮಾಡಿ. ಹಾಗಂತ ಜಾಸ್ತಿ ತಿನ್ಬಿಡ್ಬೇಡಿ, ಸ್ವಲ್ಪ ಸ್ವಲ್ಪವಾಗಿ ತಿನ್ನಿ, ರುಚಿನೂ ಹೆಚ್ಚುತ್ತೆ, ಹಸಿವು ಕೂಡ ಜಾಸ್ತಿ ಆಗುತ್ತೆ.

ಎಸ್, ಉಪ್ಪಿನಕಾಯಿ ಕೂಡ ಸೂಪರಾಗೇ ಇರುತ್ತೆ, ಆದರೆ ಜಾಸ್ತಿ ತಿನ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಉಪ್ಪಿನಕಾಯಿಯ ತೀಕ್ಷ್ಣ ರುಚಿ ಅಥವಾ ವಿಶಿಷ್ಟ ಸುವಾಸನೆ ಇರುತ್ತಲ್ಲ, ಅದು ನಮ್ಮ ನಾಲಿಗೆಯ ಟೇಸ್ಟ್ ಬಡ್ಸ್ನ ಆ್ಯಕ್ಟಿವ್ಗೊಳಿಸತ್ತಂತೆ. ಹಾಗೆಯೇ ಸ್ವಲ್ಪ ಊಟ ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ನಮಗೆ ಊಟದ ಬಗ್ಗೆ ಹೆಚ್ಚಾಗತ್ತೆ. ಇನ್ನು ಆಹಾರದ ಏಕತಾನತೆಯನ್ನು ಇದು ಮುರಿಯುತ್ತೆ ಅಂತ ಹೇಳ್ಬೋದು. ಅನಾರೋಗ್ಯದ ನಂತರ ಅಥವಾ ಇನ್ನು ಒಂದು ಜ್ವರ ಬಂದು ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ, ಬಾಯಿ ರುಚಿನೇ ಇಲ್ಲ, ಊಟ ಸೇರ್ತಾ ಇಲ್ಲ ಅನ್ನುವಾಗ ಉಪ್ಪಿನಕಾಯಿ ಒಂಚೂರು ನೆಕ್ಕಿದ್ರೆ ಅಥವಾ ಉಪ್ಪಿನಕಾಯಿಯ ಜೊತೆ ಊಟ ಮಾಡಿದ್ರೆ ಉಪ್ಪಿನಕಾಯಿ ರಸನ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಎಣ್ಣೆನೋ ತುಪ್ಪನೋ ಹಾಕ್ಕೊಂಡು ಕಲಸ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ಕೆ ಮೂರೇ ಗೇಣು ಅಲ್ವಾ. ಇನ್ನು ಆಯುರ್ವೇದದ ದೃಷ್ಟಿಕೋನದಲ್ಲೂ ಕೂಡ ಉಪ್ಪಿನಕಾಯಿಯನ್ನು ಮಿತಿಯಲ್ಲಿ ಬಳಸಿದ್ರೆ ಅದು ಅಮೃತ, ಅತಿಯಾದರೆ ಅನರ್ಥ ಅಂತ ಹೇಳಿದ್ದಾರೆ. ಯಾಕಂದರೆ ಆಯುರ್ವೇದದಲ್ಲಿ ಆಹಾರವನ್ನು ಕೇವಲ ಪೋಷಣೆ ಅಲ್ಲ, ಔಷಧ ಸಮಾನವಾಗಿ ಪರಿಗಣಿಸ್ತಾರೆ. ಆಹಾರವೇ ಮಹಾ ಔಷಧಿ. ನಾವು ಏನು ಆಹಾರ ಊಟ ಮಾಡ್ತೀವಲ್ಲ, ಅದೇ ನಮ್ಮ ದೇಹಕ್ಕೆ ಔಷಧಿಯಾಗಿ ಪರಿವರ್ತಿತ ಆಗುತ್ತೆ. ಉಪ್ಪಿನಕಾಯಿನೂ ಕೂಡ ಸರಿಯಾದ ಪ್ರಮಾಣದಲ್ಲಿದ್ದರೆ ಆರೋಗ್ಯವರ್ಧಕ, ಜಠರಾಗ್ನಿಯನ್ನು ಉತ್ತೇಜನಗೊಳಿಸಿ ಜೀರ್ಣಶಕ್ತಿಯನ್ನು ತುಂಬ ಚೆನ್ನಾಗಿ ಜೀರ್ಣಶಕ್ತಿ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ. ಸಮಯ 6:36 ಹಾಗೆ ಹೋಯಿತು. 6:40 ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ. 7:45 ಮತ್ತೆ ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯುತ್ತೆ. ಆಗ ಇನ್ನಷ್ಟು ಉಪ್ಪಿನಕಾಯಿಯ ಪ್ರಯೋಜನಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ಇಎಸ್ಐ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಮೂಲಕ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿಸಲಾಗಿದೆ ಎಂದು ತಿಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದರು. ಕಳೆದ ತಿಂಗಳ 9ರಂದು ಮತದಾನ ನಡೆದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆಗಾಗಿ 14 ಟೇಬಲ್ಗಳನ್ನು ಸಿದ್ಧಪಡಿಸಲಾಗಿದ್ದು, ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಕಾರ್ಯಕ್ಕೆ 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನು ಸಿಸಿಟಿವಿ

0: ಗಾವಲಿನಲ್ಲಿ ಇರಿಸಲಾಗಿದ್ದು ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 900 ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಳೆದ ಏಪ್ರಿಲ್ 9 ಮತದಾನದಲ್ಲಿ 65.59% ಮತದಾನ ದಾಖಲಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಒಟ್ಟು 21 ಸುತ್ತುಗಳಲ್ಲಿ ನಡೆಯಲಿದ್ದು, ಮಧ್ಯಾಹ್ನ 12 ವೇಳೆಗೆ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಎಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ 8 ಅಂಚೆ ಮತಪತ್ರಗಳ ಎಣಿಕೆ ಆರಂಭವಾಗಲಿದೆ, ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ಆರಂಭವಾಗಲಿದೆ ಎಂದರು. ಮತ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಮೈಕ್ರೋ ಅಬ್ಸರ್ವರ್ಸ್, ಕೌಂಟಿಂಗ್ ಅಸಿಸ್ಟೆಂಟ್ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: 14 ಟೇಬಲ್ಗಳನ್ನು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಕೌಂಟಿಂಗ್ ಹಾಲ್ ಇದೆ, ಅಲ್ಲೆಲ್ಲೂ ಕೂಡ ಈಗ ಅರೇಂಜ್ಮೆಂಟ್ ಆಗಿದೆ. ಅದನ್ನು ಕೂಡ ಸಿಬ್ಬಂದಿಗಳು ಅಂದರೆ ಪ್ರತಿ ಟೇಬಲ್ಗೆ ಕೌಂಟಿಂಗ್ ಸೂಪರ್ವೈಸರ್ಸ್, ಮೈಕ್ರೋ ಅಬ್ಸರ್ವರ್ಸ್, ಆಮೇಲೆ ಕೌಂಟಿಂಗ್ ಅಸಿಸ್ಟೆಂಟ್ಸ್, ಆಮೇಲೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಎನ್ಟಿಎಸ್ ಅಂತ ಅಥವಾ ಗ್ರೂಪ್ ಬಿ ಸ್ಟಾಫ್ಗಳು ಏನಿದ್ದಾರೆ ಅದನ್ನು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ನಾವು ಮಾಡ್ಕೊಂಡಿದ್ವಿ.
0: ಮತ ಎಣಿಕೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈಗಾಗಲೇ 2 ಹಂತದ ರ್ಯಾಂಡಮೈಸೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮತ ಎಣಿಕೆಯ ದಿನವಾದ ನಾಳೆ ಬೆಳಗ್ಗೆ 5 ಮೂರನೇ ಹಾಗೂ ಅಂತಿಮ ಹಂತದ ರ್ಯಾಂಡಮೈಸೇಷನ್ ನಡೆಯಲಿದೆ. ಆ ಬಳಿಕವಷ್ಟೇ ಯಾವ ಸಿಬ್ಬಂದಿ ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅಂತಿಮವಾಗಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15 ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೊದಲ ಸೆಟ್ ಹೊಸ ಚೈನ್ಗಳು ಇದೇ 7 ಆಗಮಿಸಲಿದ್ದು, ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15 ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ದತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು.
5: ಸುಮಾರು 2.5 ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. May 15 ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು.
0: ಗೇಟ್ಗಳ ದುರಸ್ತಿಗೆ ಸುಮಾರು 54 ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದಲ್ಲದೆ ಕಾಲುವೆಗಳ ದುರಸ್ತಿ ಮತ್ತು ಇತರೆ ಕೆಳಹಂತದ ಕಾಮಗಾರಿಗಳಿಗೆ ಒಟ್ಟು 315 ರೂಪಾಯಿ ವ್ಯಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ಮಧ್ಯಾಹ್ನ 12-4 ಬಿಸಿಲಿನಲ್ಲಿ ಅನಗತ್ಯವಾಗಿ ಹೊರಹೋಗಬಾರದು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ಹಗುರ ಹಾಗೂ ಹತ್ತಿ ಬಟ್ಟೆ ಧರಿಸಿ ಟೋಪಿ, ಛತ್ರಿ, ಚಪ್ಪಲಿ, ರಕ್ಷಣಾತ್ಮಕ ಕನ್ನಡಕಗಳನ್ನು ಬಳಸುವುದು ಅವಶ್ಯಕವಾಗಿದೆ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭವಾಗಲಿದೆ. ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.

0: ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 9 ದೇಶಗಳ ಕ್ರೀಡಾಪಟುಗಳು ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು.
1: ರಾಜ್ಯದ ಮತ್ತು ನಮ್ಮ ತುಮಕೂರಿನ ಪ್ಲೇಯರ್ಸ್ಗೆ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೋದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯ್ತು ಅಂತೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಇಟ್ ಬಿಕಮ್ಸ್ ಎ ನೇಮ್.
0: ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:50. 6:55 ಕನ್ನಡ ರತ್ನ ಭಂಡಾರ ಮರುಪ್ರಸಾರವಾಗುತ್ತೆ. ಅದಕ್ಕೂ ಮುಂಚೆ ಒಂದು ಕನ್ನಡ ಗೀತೆಯನ್ನ ಕೇಳಿ ಅದಾದ ನಂತರ ಕನ್ನಡ ರತ್ನ ಭಂಡಾರವನ್ನ ಕೇಳಬಹುದು.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೂರು ಕೃಷ್ಣಮೂರ್ತಿಗಳು ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
3: ನಿಮ್ಮ ಕಣ್ಣಲ್ಲಿ ನಾನು ಹೇಗೆ ಇದೀ ಕಾಣಿಸ್ತೀನೋ ಅದೇ ನಾನು ಅನ್ನುವ ಒಂದು ಭ್ರಾಂತಿನಲ್ಲಿ ಬರೀತೀವಿ. ಅಂದ್ರೆ ನನ್ನ ತನಕ್ಕೆ ನಾನು ಒಂದು ಲಕ್ಷಣ ಸಿದ್ಧಾಂತ ಕೊಡೋ ವಿದ್ಯಾಭ್ಯಾಸವಾಗಲಿ, ಯೋಗ್ಯತೆಯಾಗಲಿ, ಇಲ್ಲಿ ಆತ್ಮಿಕ ಚಿಂತನೆಯಾಗಲಿ ಬರಲೇ ಇಲ್ವನ್ನ. ನಮ್ಮ ನಿಮ್ಮ ತಲೆಮಾರಿನ ಜನ ಈ ಆದರ್ಶ ವ್ಯಕ್ತಿಗಳನ್ನು ಪುರಾಣ ಬಿಟ್ಬಿಡಿ, ಇತಿಹಾಸ ಬಿಟ್ಬಿಡಿ, ನಮ್ಮ ಜೀವಮಾನ ಕಾಲದಲ್ಲಿ ಬದುಕಿದ್ದ ಈ ಆದರ್ಶ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗಾದರೂ ಏನೋ ಪಾಠ ಕಲಿತ್ಬಿಡ್ತದೆ.
4: ಹೌದು,
3: ಈಗ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಠ ಕಲಿಸಬೇಕು ಅಂದ್ರೆ ನಾನೇ ಚಾರಿತ್ರ್ಯ ಇರೋದ ಮೇಲೆ ಅವ್ರು ನನ್ನ ನೋಡಿ ಏನ್ ಕಲಿಬಹುದು, ನಮ್ಮ ನೋಡೋದನ್ನು ಕಲಿಬಹುದು, ಟೇಬಲ್ಗಳಿಗೆ ಲಂಚ ಕೊಟ್ಟು ಲಂಚ ತಗೊಳ್ಳೋದನ್ನು ಕಲಿಬಹುದು, ಏನಾದರೂ ಮಾಡಿ ಒಂದು ಕುರ್ಚಿ ಹಿಡಿದು ಬಿಟ್ಟು ಅದನ್ನ ಬಿಡದೇ ಇರೋದನ್ನು ಕಲಿಬಹುದು. ನಮ್ಮ ರಾಜಕಾರಣಿಗಳನ್ನ ನೋಡಿಕೊಂಡ್ರೆ ಅದೂ ಒಂದು ಪಾಠ.
4: ಜನಸಾಮಾನ್ಯರು ಅವ್ರ ಪಾಪ ಪುಣ್ಯ ಅಲ್ಲ, ನಮ್ಮ ಹಾಗೆ ಲಂಚ ತಗೊಂಡ್ರೆ ಪಾಪ ನರಕಕ್ಕೆ ಹೋಗ್ತೀಯ ಅಲ್ಲ. ನನ್ನ ಕರ್ತವ್ಯ ನಾನು ತಗೋಬಾರದು, ನಾನು ಕೊಡಬಾರದು. ಇಟ್ಸ್ ಮೈ ರೈಟ್. ಕಸಾನೆ ಎಸಿತಾರೆ, ನಮ್ಮನೆಯಿಂದ ಕಸ ಹೋದ್ರೆ ಸಾಕು ಪಕ್ಕದ ಮನೆಯವರೇ ಹೋಗಲಿ ಅಂತ. ನಮ್ಮ ಅಲ್ಲೇ ತಮ್ಮ ನೋಡಿದ್ರೆ ಜನರನ್ನ ಅವರು ಉಗಬೇಕಾದ್ರೂ ಕೂಡ ಒಂದು ಟಿಶ್ಯೂ ಪೇಪರ್ ನಲ್ಲಿ ಉಗಿದು ಅದನ್ನ ಜೇಬಿನಲ್ಲಿ ಇಟ್ಕೊಂಡ್ರೆ ಮನೆಗೆ ಅಷ್ಟು ಒಂದು ಆರೋಗ್ಯ ಇದು ನೋಡಿ. ಬೆಂಗಳೂರಿನ ತಗೊಳ್ಳಿ, ನಾವು 25 ವರ್ಷ ಆದ್ಮೇಲೆ ಬಂದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನೊಂದು ಪೊಲ್ಯೂಷನ್, ಏನೊಂದು ಕಸ, ಎಲ್ಲ ನೋಡಿದ್ರು ಅಸಹ್ಯ. ಐ ಥಿಂಕ್ ಮಾರಲಿ ಡಿಗ್ರೇಡಿಂಗ್ ಬಹಳ ನಮ್ಮಲ್ಲಿ ಕೆಳಗಡೆ ಹೋಗ್ತಾ ಇದೀವಿ ಅಂತ ನನಗನ್ಸುತ್ತೆ. ಬರೀ ಈ ಮಾರಲಿ ಡಿಗ್ರೇಡಿಂಗ್ ಆಗಿ ಅದರ ಅವೇರ್ನೆಸ್ ನಿಮಗೆ ನನಗೆ ಇರೋ ಹಾಗೆ 10 ಜನರಲ್ಲಿ ಇದ್ದಿದ್ರೂ ಪರವಾಗಿಲ್ಲ, ಉದ್ಧಾರ ಆಗ್ತೀವಿ ಅಂತ ಅನ್ನೋ ಭ್ರಾಂತಿ ಇರೋದು.
3: ಹೌದು, ಏನಾಗಿದೆ ಅಂದ್ರೆ ಮಾರಲ್ ಡಿಗ್ರೇಡೇಷನ್ ಆಗ್ತಾ ಇದ್ದಿದ್ರೆ ಸುಖ ಪಡೋ ಸಾಧ್ಯತೆ ಇದೆ ಅನ್ನುವ ಜನ ಇದಾರಲ್ಲ, ಏನ್ ಮಾಡಿ ಅವ್ರಿಗೆ ಕೃಷ್ಣಮೂರ್ತಿಗಳು ನನಗೆ ಒಂದ್ಸತಿ ಅನ್ಸುತ್ತೆ, ನಾವು ನಿಮ್ಮ ಇವತ್ತು ಸೇರಿಬಿಟ್ಟು ನಮ್ಮ ದೇಶನ ಯಾಕೋ ಚಿಂದಿ ಚಿಂದಿ ಮಾಡ್ತಾ ಇದೀವಿ ಅಂತ. ಏನಾದ್ರೂ ಒಳಗೇನಾದ್ರು ಖಂಡ ಇದೆ ಅಂತ ಕಾಣುತ್ತೆ. ನನಗನ್ಸುತ್ತೆ ಒಂದು ಒಳ್ಳೆ ಒಳ್ಳೆ ಅಂಶವನ್ನು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ನಾವೆಲ್ಲ ಬಲವಾಗ್ತಾ ಇದ್ದೇವೆ. ಹಣ ವಿಷಯದಲ್ಲಿ ಪರವಾಗಿಲ್ಲ, ಹಿಂದಿದ್ದ ಸ್ಥಿತಿ ಅಲ್ಲ, ಈಗ ತುಂಬಾ ಚೆನ್ನಾಗಿದೆ. ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಓಡಾಡ್ತಾ ಇರೋದ್ರಿಂದ ನಾವು ಇನ್ನೊಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಆ ದುಡ್ಡನ್ನು ಸದುಪಯೋಗ ಪಡಿಸ್ಕೊಂಡು ಇಲ್ಲದೇ ನಾವು ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಭಾವನೆಯೇ ನಮಗೆ ಬರಬೇಕು. ಎರಡನೇದಾಗಿ ಇನ್ನೊಂದಾಗಿ ಅಫ್ಕೋರ್ಸ್ ಅಕ್ಷರಸ್ಥರು ಹೆಚ್ಚಾಗಿದ್ದಾರೆ. ಅವಾಗಿಂದ 25 ವರ್ಷದಲ್ಲಿ ಎಷ್ಟು ಆಗಬೇಕೋ ಅಷ್ಟು ಆಗದೆ ಹೋದರೂ ಕೂಡ ಓದೋದು ಬರೆಯೋದು ಎಲ್ಲ ಬರುತ್ತೆ. ಆದರೆ ನನಗನ್ಸುತ್ತೆ ನಾನು ಹೇಳಿ ಅಲ್ಲೂ ಮೀಡಿಯಾದಲ್ಲಿ ಇಲ್ಲಿಗಿಂತ ಅಲ್ಲಿ ಇನ್ನೂ ಹೆಚ್ಚಿದೆ. ಆದರೆ ನಮ್ಮ ಮೀಡಿಯಾ ನಮ್ಮ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು ಅಷ್ಟು ನನ್ನ ಕೊಡ್ತಾ ಇಲ್ವೋ ಅಂತ ಅನ್ಸುತ್ತೆ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಯಾರು ಪರ್ಸನಲ್ ಆಗಿ ತಗೋಬಾರ್ದು. ಯಾಕಂದ್ರೆ ಇವಾಗಿನ ಸಾಧನ ಮೀಡಿಯಾ ಒಂದೇ, ಇನ್ನು ಯಾವ ವಿಧದಲ್ಲಿ ನೀವು ನಮ್ಮ ಮಕ್ಕಳಿಗೆ ನಾವು ಏನನ್ನು

0: ರೀಚ್ ಮಾಡೋಕ್ಕಾಗೋದಿಲ್ಲ. ಎರಡನೇದು ದೇವಸ್ಥಾನಗಳು, ರಿಲಿಜಿಯಸ್ ಪ್ರೋಗ್ರಾಮ್ಸ್, ಅದಕ್ಕೆ ತುಂಬ ಜನ ಬರ್ತಾರೆ. ಸೊ ಐ ಹ್ಯಾವ್ ಎ ಫೀಲಿಂಗ್, ಯಾರು ಧಾರ್ಮಿಕ ಗುರುಗಳು ಅಂತ ಹೇಳ್ತಾರೋ ಅವರ ಆದರ್ಶರಾಗಿದ್ದು ಒಳ್ಳೆಯ ಶಿಕ್ಷಣವನ್ನು ಕಲಿಸಬೇಕು, ಮಾತಾಡಬೇಕು, ಯಾಕಂದ್ರೆ ಭಕ್ತರು ಅವರಿಗೆ ಹೆಚ್ಚು. ಇಲ್ಲಿ ದೇ ಹ್ಯಾವ್ ಗಾಟ್ ಹ್ಯೂಜ್ ಲೀಡರ್ಶಿಪ್, ಲಿಸನರ್ಸ್, ವ್ಯೂವರ್ಸ್, ಪೇಪರ್ನಲ್ಲಿ, ರೇಡಿಯೋದಲ್ಲಿ, ಟೆಲಿವಿಷನ್ನಲ್ಲಿ. ಇವರು ಮೀಡಿಯಾದವರು ಸ್ವಲ್ಪ ನಮ್ಮ ಮುಂದಿನ ಭಾವಿ ಜನಾಂಗಕ್ಕೆ ಈ ತರಹ ಒಂದೊಂದು ಒಳ್ಳೊಳ್ಳೆಯವರನ್ನೆಲ್ಲ ಕರಿಬೇಕು, ಕಾರ್ಯಕ್ರಮವನ್ನು ಮಾಡಬೇಕು, ನೀವು ಹೀಗೆ ಮಾಡಿ ಅಂತ ಹೇಳಿಸ್ಬೇಕು, ಅವ್ರು ಇರುವಂತಹವರಾಗಬೇಕು. ಐ ಥಿಂಕ್ ದಿಸ್ ಇಸ್ ಒನ್ ವೇ ಟು ಎನ್ವೈಟ್ ಇನ್ ಅವರ್ ಪೀಪಲ್ ಅಂತ ನನಗನ್ಸುತ್ತೆ. ತಮಗೆ ಏನನ್ಸುತ್ತೆ? ಖಂಡಿತವಾಗಿ.
1: ಇವತ್ತಿನ ರತ್ನಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಪ್ರಿಂಟಿಂಗ್ ಪ್ರೆಸ್ ಮಾಲೀಕರು, ದೇವಸ್ಥಾನ ಸಮಿತಿ ಮುಖ್ಯಸ್ಥರು ಹಾಗೂ ಮೌಲ್ವಿಗಳಿಗೆ ಕಾನೂನು ಮಾಹಿತಿ ಹಾಗೂ ವಿವಾಹ ಆಯೋಜಕರ ಜವಾಬ್ದಾರಿ ಕುರಿತಂತೆ ಇಂದು ತರಬೇತಿ ಕಾರ್ಯಾಗಾರ ನಡೆಸಲಾಯಿತು. ತುಮಕೂರಿನಲ್ಲಿ ಇದೇ 5ರಿಂದ ಆರಂಭವಾಗಲಿರುವ ತುಮಕೂರು ಓಪನ್ ಅಂತಾರಾಷ್ಟೀಯ ಮಹಿಳಾ ಟೂರ್ನಮೆಂಟ್ನ ಜಾಲತಾಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಅನಾವರಣಗೊಳಿಸಿದರು. ಈ ಜಾಲತಾಣದಲ್ಲಿ ಕ್ರೀಡೆಯ ತಾಜಾ ಮಾಹಿತಿ ಲಭ್ಯವಾಗಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಸತ್ಯಕ್ಕೆ ದೂರವಾಗಿದೆ. ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಅಂತಹ ಯಾವುದೇ ಪ್ರಸ್ತಾವ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಫ್ರಾನ್ಸ್ನಲ್ಲಿ ಇಂಗ್ಲಿಷ್ ಚಾನೆಲ್ ದಾಟಲು ಪ್ರಯತ್ನಿಸುತ್ತಿದ್ದ ವಲಸಿಗರ ದೋಣಿಯೊಂದು ಉತ್ತರ ಕರಾವಳಿಯ ಕಡಲ ತೀರಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಸಾವನ್ನಪ್ಪಿ 16 ಜನ ಗಾಯಗೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿರುವ 165 ರನ್ಗಳ ಗುರಿ ಬೆನ್ನತ್ತಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 17.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಅಂಗನವಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:07. ಈಗ ಕೇಳಿ ಕಾರ್ಯಕ್ರಮ ಆಕಾಶ ಬುಟ್ಟಿ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
4: ಶ್ರೋತೃ ಬಾಂಧವರೇ, ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಡುತ್ತಾರೆ.
5: ಗೆಳೆಯ ಪುಟ್ಟಣ್ಣ ನಿರ್ದೇಶಿಸಿದ ಮೊದಲನೇ ಕನ್ನಡ ಚಿತ್ರ ಬೆಳ್ಳಿ ಮೋಡಕ್ಕೆ ಸಂಭಾಷಣೆ ಗೀತೆಗಳನ್ನು ಬರೆಯುವ ಅವಕಾಶ ನನಗೆ ದೊರೆಯಿತು. ಪುಟ್ಟಣ್ಣನವರು ಹಾಡುಗಳಿಗೆ ಚಿತ್ರೀಕರಣದಲ್ಲಿ ಜೀವ ಕೊಡುತ್ತಿದ್ದ ಭಾವುಕ ನಿರ್ದೇಶಕ. ಆ ಚಿತ್ರಕ್ಕೆ ಛಾಯಾಗ್ರಹಣ ನಮ್ಮ ಅಣ್ಣ ಕೃಷ್ಣ ಪ್ರಸಾದ್, ವಿಜಯ ಭಾಸ್ಕರ್ ಸಂಗೀತ, ಎಲ್ಲ ನಮಗೆ ಹಂಗೆ. ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತು. ಆ ಬೆಳ್ಳಿ ಮೋಡ ಚಿತ್ರದ ಒಂದು ಹಾಡು

ನಾನು ಸಂಭಾಷಣೆ ಬರೆದ ಲಘು ತಿಳಿಹಾಸ್ಯ ಚಿತ್ರಗಳಲ್ಲಿ ಒಂದು ವಾದಿರಾಜ್ ಜವಹರ್ ಸೋದರರು ಸೇರಿ ತಯಾರಿಸಿದ, ನಮ್ಮ ತಂದೆ ನಿರ್ದೇಶಿಸಿದ ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರ. ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಪರ್ಮಿಟ್ ಬೇಕಾಗಿದ್ದ ಕಾಲ ಅದು. ಆಗ ಪ್ರೀತಿ ಮಾಡೋಕ್ಕೆ ಸಹ ಪರ್ಮಿಟ್ ಬೇಕೇ ಅನ್ನೋ ಪ್ರಶ್ನೆ ಯುವ ಪ್ರೇಮಗಳಲ್ಲಿ ಏಳಬಹುದಾದ್ದು ಸಹಜ. ಕಾಮಿಡಿ ಚಿತ್ರಗಳೇ ಅಪರೂಪವಾಗಿದ್ದ ಕಾಲದಲ್ಲಿ ಮಾಡಿದ ಒಂದು ಯಶಸ್ವಿ ಪ್ರಯೋಗ. ಈ ಚಿತ್ರಕ್ಕೂ ವಿಜಯಭಾಸ್ಕರ್ ಸಂಗೀತ ನೀಡಿದ್ದಾರೆ, ಪಿ ಸುಶೀಲ ಹಾಡಿದ್ದಾರೆ. ಕೇಳಿ.

ವಿ ಫಾರ್ ವಿಕ್ಟರಿ ಎಂದು ಎರಡು ಬೆರಳಲ್ಲಿ ತೋರಿಸುತ್ತೇವೆ. ಇದರಲ್ಲಿ ಒಂದು ಬೆರಳು ವಿಜಯ್ ಭಾಸ್ಕರ್, ಮತ್ತೊಂದು ಬೆರಳು ಯಾರು ಹೇಳಿ? ಮಾತಿನ ಮಲ್ಲ ಸದಾ ಹಸನ್ಮುಖಿ. ಚಿಂತೆ, ಹಾಗೆಂದರೆ ಅರ್ಥ ಅಂತ ಕೇಳೋ ವ್ಯಕ್ತಿ. ಜೀವನ ಒಂದು ಆಟದ ಮೈದಾನ ಅಂತ ತಿಳಿದಿರೋ ಕಲೆಗಾರ, ಎಲ್ಲರ ಜೊತೆಗೂ ಸರಳವಾಗಿ ಸಹಜವಾಗಿ ಮಾತಾಡೋ ಸ್ನೇಹಪ್ರಿಯ, ಧಾಟಿಯನ್ನು ಹಾರ್ಮೋನಿಯಂ ಮೇಲೆ ಕೈ ಆಡಿಸಿದರೆ ಕೇಳುವವರ ಮೈಮರೆಸುವ ಮೋಡಿಗಾರ. ಯಾರು ಗೊತ್ತಾಗಲಿಲ್ವೇ ಆ ಇನ್ನೊಂದು ಬೆರಳು? ದಿ ಗ್ರೇಟ್ ನಾಲೆಡ್ಜಿಯಬಲ್ ವಿ ಜಿ ಕೆ ವಿ ಜಿ ಕೆ ವೆಂಕಟೇಶ್. ಅವರು ನಾನು ಜೋಡಿಯಾಗಿ ತಯಾರಾದ ಚಿತ್ರಗೀತೆಗಳು ಎಷ್ಟೋ, ಆದರೆ ನಾ ಆರಿಸಿರುವ ಈ ಹಾಡು ಸ್ಪೆಷಲ್. ಯಾಕೆಂದರೆ ನನಗೆ ಮೊದಲಿನಿಂದಲೂ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಅಭಿಮಾನ. ನಾನೇ ವಯಲಿನ್ ನುಡಿಸುತ್ತೇನೆ. ನನ್ನ ಪ್ರಥಮ ಚಿತ್ರ ಪ್ರೇಮದ ಪುತ್ರಿಯಲ್ಲಿ ಹಾಡಿಗೆ ರೀರಿಕಾರ್ಡಿಂಗ್ಗೆ ವಯಲಿನ್ ನುಡಿಸಿ ಸಹ ಇದ್ದೇನೆ. ಬಹಳ ದಿನದಿಂದ ಒಂದು ಶಾಸ್ತ್ರೀಯ ಸಂಗೀತದ ಹಾಡನ್ನು ಚಿತ್ರಕ್ಕೆ ಅಳವಡಿಸಬೇಕೆಂಬ ಆಸೆ ಇತ್ತು. ನಾನು ನಿರ್ದೇಶನ ಮಾಡಿದ ಮರೆಯದ ಹಾಡು ಚಿತ್ರದಲ್ಲಿ ಅಂಥ ಅವಕಾಶ ಒದಗಿಸಿಕೊಂಡೆ. ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರ್ ಅವರು ರಚಿಸಿದ ಈ ಹಾಡನ್ನು ನನ್ನ ಚಿತ್ರದ ಸನ್ನಿವೇಶಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡೆ. ಈ ಹಾಡನ್ನು ಶ್ರೀಮತಿ ಎಸ್ ಜಾನಕಿಯವರು ಅಮೋಘವಾಗಿ ಹಾಡಿದ್ದಾರೆ. ಸ್ವರಪ್ರಸ್ತಾರಗಳಲ್ಲಿ ಜಿ ಕೆ ವಿ ಅವರ ಅನುಭವವನ್ನು ನೋಡುತ್ತೀರಿ. ಈಗ ಕೇಳಿ ಆ ಹಾಡು.

0: ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜೈಗೋಪಾಲ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದ್ರಲ್ಲ, ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ
2: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ.

ಇಲ್ಲಿ ಡಿವಿಜಿಯವರು ಈ ಲೋಕವನ್ನು, ಇಲ್ಲಿಯ ಅನುಭವಗಳನ್ನು ಎತ್ತರ ಜಿಗಿತಕ್ಕೆ ಉಪಯೋಗಿಸುವ ಕೋಲಿನಂತೆ ಎತ್ತರವನ್ನು ಮುಟ್ಟಿದ ಮೇಲೆ, ದಾಟಿದ ಮೇಲೆ ಆ ಕೋಲನ್ನು ಬಿಟ್ಟು ಬಿಡುತ್ತಾನೆ. ಆಚೆ ದಡವನ್ನು ಸೇರಿ ನಿರಾಳನಾಗುತ್ತಾನೆ, ಗುರಿಯನ್ನು ತಲುಪುತ್ತಾನೆ. ಪರತತ್ವವೆಂದರೆ, ಜ್ಞಾನವೆಂದರೆ ಅದರ ಅನುಭವವೇ ಅದೇ ತಾನಾಗಿ ಬಿಡುವುದು. ಅದು ಆತ್ಮಾನಾತ್ಮ ವಿವೇಕದಿಂದ ಪ್ರಾಪ್ತವಾಗುತ್ತದೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಮೇಲೆ ಇನ್ನೇನು ಉಳಿಯಿತು? ಜೀವನ ಸಾರ್ಥಕ್ಯಗೊಳ್ಳುತ್ತದೆ, ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತದೆ, ಎಲ್ಲವೂ ಸ್ಪಷ್ಟದ ಗೋಚರಿಸಲಿಕ್ಕೆ ಹತ್ತುತ್ತದೆ, ದಾರಿ ಸುಗಮವಾಗುತ್ತದೆ, ಅನುಭವದಲ್ಲಿ ನೆಲೆ ನಿಲ್ಲುತ್ತಾನೆ. ಹೀಗೆ ಮನುಷ್ಯನು ವಿವೇಕಯುತವಾದ ಬುದ್ಧಿಯ ಪ್ರಕಾಶದಿಂದ ನಮಗಾದ ಅನುಭವಗಳನ್ನು ಶೋಧನೆ ಮಾಡಿದಾಗ ಮಾತ್ರ ಒಂದು ಸತ್ಯ ದರ್ಶನವಾಗುತ್ತದೆ. ನಮ್ಮ ಅನುಭವಗಳಿಂದ ಲೋಕದಲ್ಲಿ ಬೆಲೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾವ ಬಾಂಧವ್ಯಗಳಿಗೆ ಲಾಭಗಳಿಗೆ ಹೇಗೆ ಬೆಲೆ ಕಟ್ಟಬೇಕು ಎಂಬುದನ್ನು ವಿಮರ್ಶೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ವಿಮರ್ಶೆ ಬುದ್ಧಿ ಬಹಳ ಇಂಪಾರ್ಟೆಂಟ್. ಇಂಥ ಅನುಭವ ಪರಾಮರ್ಶೆಯಿಂದ ಶಾಶ್ವತವಾದದ್ದು ಯಾವುದು ಎಂಬುದರ ಅರಿವು ನಮಗೆ ಬರುತ್ತದೆ. ಅದೇ ಶೋಧಿಸದ ಶುದ್ಧ ಸತ್ವ. ಆ ಸತ್ಯವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡಾಗ ಅದು ಧರ್ಮವೆನಿಸುತ್ತದೆ, ಅದು ಜೀವನ ಸಾರ್ಥಕ್ಯಕ್ಕೆ ದಾರಿಯನ್ನು ತೋರಿಸುತ್ತದೆ.

ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರ್. ಶ್ರೀಯನಾಯುವ ಬಲವ ಜಯವ ಬೇಡಿರ್ದೊಡಂ ಗಾಯತ್ರಿ ಎನೆ ಪರಮ ಮಂತ್ರವೆಂದಾರ್ಯರ್. ಧೀಯಂ ಪ್ರಚೋದಿಸಂದನು ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ಧೀಯಂ ಪ್ರಚೋದಿಸಂದನು ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ.

ತೇಜೋಸಿ ತೇಜೋಮಯಿ ದೇಹಿ, ಬಲೋಸಿ ಬಲಮಯಿ ದೇಹಿ ಕೇಳಿಕೊಂಡರೂ ಅದಕ್ಕಿಂತ ಮುಖ್ಯವಾದದ್ದು ವೇದದ ಸಾರವಾದ ಗಾಯತ್ರಿ ಮಂತ್ರವು ಶ್ರೇಷ್ಠವಾದದ್ದು ಎಂದು ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಬುದ್ಧಿಶಕ್ತಿಯನ್ನು ಪ್ರಚೋದಿಸಲು ಅಂತ ಕೇಳಿಕೊಂಡರು. ಬರೇ ವಿದ್ಯೆಯು ನಮಗೆ ಜೀವೋನ್ನತಿ, ಜೀವದ ಉತ್ಕರ್ಷವನ್ನು ತರಲಾರದು. ಮಂಗಳಕರವಾಗಬೇಕಾದರೆ ವಿದ್ಯೆಯ ಜೊತೆಗೆ ಸದ್ಬುದ್ಧಿಯೂ ಬೇಕಾಗುತ್ತದೆ. ಬ್ರಹ್ಮಶಕ್ತಿ

0: ಶಾರದೆಯೇ, ಬ್ರಹ್ಮಜ್ಞಾನವ ಕೊಡುತ್ತಾಯೇ, ವೀಣಾಪಾಣಿ ಸರಸ್ವತಿಯೇ, ವಿದ್ಯಾಬುದ್ಧಿಯ ದೇವತೆ. ಪುರಂದ್ರದಾಸರು ಕೂಡ ತಮ್ಮ ಕೀರ್ತನೆಯಲ್ಲಿ ಕೇಳಿಕೊಂಡಿದ್ದಾರೆ, ಸರಸ್ವತಿ ಕೊಡುಬೇಗ ದಿವ್ಯಮತಿ. ಗಾಯತ್ರಿ ಮಂತ್ರದಲ್ಲಿ ಜ್ಯೋತಿರ್ಮಯವೂ ಪ್ರತ್ಯಕ್ಷ ದೈವೂ ಆದ ಸೂರ್ಯ ಭಗವಂತನು ನಮ್ಮ ಧಿ ಎಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದನೆಗೊಳಿಸಲಿ ಎಂಬುದು ಈ ಮಂತ್ರದ ಸಾಮಾನ್ಯವಾದ ಅರ್ಥ. ಈ ಮಂತ್ರದ ಧ್ಯಾನದಿಂದ ಬರತಕ್ಕದ್ದು ಶ್ರೇಯಸ್ಸು, ಅದು ಧೀಶಕ್ತಿಯ ಮಹಿಮೆಯಿಂದ ಸಾಧ್ಯವಾಗುತ್ತದೆ. ಅದರಿಂದಲೇ ಜೀವೋನ್ನತಿ, ಅದರಿಂದಲೇ ಜೀವನದ ಉತ್ಕರ್ಷ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ
5: ಹೈನ್.
6: ಆಕಾಶವಾಣಿ ಅನೇಕ ತಮಿಳು ನಿಗಳಿಗಳು ನ್ಯೂಸ್ ಆನ್ AIR ಆಪ್ ಕಿಡೈಕ್ಕು.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಚೂರ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:35 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ನಾಲ್ಕು ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತದಾನ ನಡೆದಿರುವ ಕ್ಷೇತ್ರಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟ್ರಾಂಗ್ ರೂಂಗಳ ಸುತ್ತಲೂ ಎಣಿಕೆ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ. ಎಲ್ಲಾ ಎಣಿಕೆ ಕೇಂದ್ರಗಳಲ್ಲಿ ಮೇಲ್ವಿಚಾರಣೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವಿಎಂಗಳು ಮತ್ತು ವಿವಿಪಿಎಟಿಗಳನ್ನು ಸ್ಟ್ರಾಂಗ್ ರೂಂಗಳಿಂದ ಎಣಿಕೆ ಕೇಂದ್ರಗಳಿಗೆ ಸಂಪೂರ್ಣ ಭದ್ರತೆಯೊಂದಿಗೆ ಸ್ಥಳಾಂತರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟಲು ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಂಚಾರ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಕೇಂದ್ರಗಳನ್ನು ತಲುಪಲಿದ್ದು, ಎಣಿಕೆ ಏಜೆಂಟ್ಗಳು ಎಣಿಕೆ ಪ್ರಾರಂಭವಾಗುವ ಕನಿಷ್ಠ 1 ಗಂಟೆ ಮೊದಲು ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಹೊಸದಾಗಿ ಪರಿಚಯಿಸಲಾದ ಕ್ಯೂಆರ್ ಕೋಡೆಡ್ ಫೋಟೋ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಣಿಕೆ ಕೇಂದ್ರಗಳಲ್ಲಿ ಪ್ರವೇಶಿಸಲು 3 ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧು ಎಂದು ಭಾರತ ಚುನಾವಣಾ ಆಯೋಗ ಘೋಷಿಸಿದೆ. ಫಾಲ್ಟಾ ವಿಧಾನಸಭೆಗೆ ಮೇ 21 ಮರು ಮತದಾನ ನಡೆಯಲಿದ್ದು, ಎಣಿಕೆ ಮೇ 24 ನಡೆಯಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ಅಂಟುರೋಗವಲ್ಲದ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸ್ಥಿತಿ ಮತ್ತು ನಡವಳಿಕೆ ಸಮಸ್ಯೆಗಳು ಸೇರಿದಂತೆ ಹೊಸ ಯುಗದ ಆರೋಗ್ಯ ಸವಾಲುಗಳನ್ನು ಸಹ ಈ ಚೌಕಟ್ಟು ಒಳಗೊಂಡಿದೆ. ಹೊಸ ಮಾರ್ಗಸೂಚಿಯು ಈಗ ಹೆಚ್ಚು ಸಮಗ್ರ ಜೀವನ ಚಕ್ರ ಆಧಾರಿತ ವಿಧಾನದೊಂದಿಗೆ ಜನನದಿಂದ 18 ವರ್ಷದ ಒಳಗೆ ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಿರಂತರ ಆರೈಕೆಗೆ ಒತ್ತು ನೀಡಲಿದೆ. ಮಕ್ಕಳು ಸರಿಯಾದ ಆರೈಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸದೃಢ ವ್ಯವಸ್ಥೆ ಹಾಗೂ ವ್ಯಾಪಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಮತ್ತು ಡಿಜಿಟಲ್ ಆರೋಗ್ಯ ಕಾರ್ಡ್ಗಳ ಪರಿಚಯ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ನೈಜ ಸಮಯದ ದತ್ತಾಂಶ ಜಾಡು, ಸಂಯೋಜಿತ ವೇದಿಕೆಗಳ ಉತ್ತಮ ಬಳಕೆ ಮತ್ತು ಬಹುವಲಯ ಸಮ್ಮಿಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮಾರ್ಗಸೂಚಿಗಳ ಬಿಡುಗಡೆಯು ಪ್ರತಿ ಮಗುವಿಗೆ ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತರಿಸಿಕೊಳ್ಳಲು ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಾಳೆಯಿಂದ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. 2 ದಿನಗಳ ಈ ಕಾರ್ಯಾಗಾರವು ದತ್ತಾಂಶ ಆಧಾರಿತ ಭಾಗವಹಿಸುವಿಕಾತ್ಮಕ ಯೋಜನೆಯನ್ನು ತಳಮಟ್ಟದಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. 2026-27 ಸಾಲಿನ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ 16 ಹಣಕಾಸು ಆಯೋಗದ ಷರತ್ತುಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಮಾಪನ ಸಾಧ್ಯ ಫಲಿತಾಂಶಗಳೊಂದಿಗೆ ಹೊಂದಿಕೆಯಾಗುತ್ತದೆ.

0: ಎಂಬುದನ್ನು ಕಾರ್ಯಾಗಾರ ಖಚಿತಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ. ಈ ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ನ ಮಾಹಿತಿ ಸತ್ಯಕ್ಕೆ ದೂರ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ತಿಳಿಸಿದೆ. ಅಂತಹ ಯಾವುದೇ ಬದಲಾವಣೆಯ ಪ್ರಸ್ತಾಪ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಜನರಿಗೆ ಮಾತ್ರ ಲಭ್ಯವಿದ್ದು ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು.
4: ಹಮ್ ಸಾರೇ ದೇಶ ಮೇ 40-48 ಅಧಿಕ ಏಜ್ ವಾಲೆ ಹೆಲ್ತ್ ಚೆಕಪ್ ಕರ್ನೆ ಕಾ ಪ್ರಾರಂಭ ಕರ್ನೆ ಜಾ ರಹೆ ಹೇ ತಾಕಿ ಹಮಾರೆ ಸಭಿ ಶ್ರಮಿಕ್ ಕಾ ಹೆಲ್ತ್ ಚೆಕಪ್ ಹೋ ಜಾಯ್ ಔರ್ ಉಸ್ಕೆ ಆಧಾರ ಪರ್ ಉಸ್ಕಾ ಇಲಾಜ್ ಇಲಾಜ್ ಹೋ ಜಾಯ್. ಆಜ್ ಇಸ್ ಮಂಚ್ ಸೇ ಮೇ ಮೇರೆ ಸಭಿ ಶ್ರಮಿಕ್ ಕೋ ರಿಕ್ವೆಸ್ಟ್ ಕರ್ತಾ ಹೂ ಕಿ ESIC ಹಾಸ್ಪಿಟಲ್ ಮೇ 7 ತಾರೀಖ್ ಸೇ ಆಪ್ಕಾ ಹೆಲ್ತ್ ಚೆಕಪ್ ಕಾ ಕ್ಯಾಂಪ್ ಲಗೇಗಾ. ಆಪ್ ಅವಶ್ಯ ಜಾಯೇ, ಆಪ್ ಆಪ್ಕಾ ಸ್ವಾಸ್ಥ್ಯ ಕಿ ಜಾಂಚ್ ಕರ್ವಾ ಲೀಜಿಯೆ, ಆಪ್ಕಾ ಸ್ವಾಸ್ಥ್ಯ ಕೋ ಸುನಿಶ್ಚಿತ್ ಕರಿಯೆ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
5: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದಲ್ಲೇ ESI ನಾವು ಕೊಟ್ಟಿದ್ದೆ. ನಾವು ಕಾಯೋದಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿಯ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ನಾಳೆಯಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸುಲೀಲಾ ಶ್ರೀವಾಸ್ತವ ಅವರು ನಾಳೆ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಅಗ್ನಿ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿವಿಧ ಜಾಗೃತಿ ಅಭಿಯಾನಗಳು, ಅಣಕು ಅಭ್ಯಾಸಗಳು, ಅಗ್ನಿ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಸಾರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 165 ರನ್ಗಳ ಗುರಿ ಬೆನ್ನತ್ತಿದ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು 18.2 ಓವರ್ಗಳಲ್ಲಿಯೇ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಜಯ ಸಾಧಿಸಿತು. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಉಕ್ರೇನಿನ ಮಾಟಾ ಕೊಸ್ಟ್ಯುಕ್ ಮ್ಯಾಡ್ರಿಡ್ ಓಪನ್ ಟೆನಿಸ್ 2026 ಜಯಿಸಿದ್ದಾರೆ.

ಇದು ಅವರ ವೃತ್ತಿ ಜೀವನದ ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ವರ್ಷದ ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ವಿಶ್ವದ 8ನೇ ಶ್ರೇಯಾಂಕಿತ ಮೀರಾ ಆಂಡ್ರಿವಾ ಅವರನ್ನು 6-3, 7-5 ಸೆಟ್ಗಳಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮಕ್ಕೆ. ಇವತ್ತಿನ ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಉಪ್ಪಿನಕಾಯಿಯ ಪ್ರಯೋಜನಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಮುಂದುವರೆಸೋಣ ಈ ಗೀತೆಯ ನಂತರ.

ಉಪ್ಪಿನಕಾಯಿಯ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಉಪ್ಪಿನಕಾಯಿ ಏನು ಮಾಡುತ್ತೆ ಅಂತ ಅಂದರೆ, ನಮ್ಮ ಜಠರಾಗ್ನಿಯನ್ನು ಉತ್ತೇಜನ ಮಾಡುತ್ತಂತೆ. ಕೆಲವ್ರಿಗೆ ಏನೇ ತಿಂದರೂ ಜೀರ್ಣ ಆಗ್ತಾ ಇರಲ್ಲ. ಸೊ ಅದಕ್ಕೆ ಕಾರಣ ಮಂದ ಅಗ್ನಿ, ಅಂದರೆ ನಮ್ಮ ಜಠರದಲ್ಲಿ ಅಗ್ನಿ ಆಗಬೇಕಲ್ವಾ. ಸೊ ಆ ಒಂದು ಶಾಖ ಇದ್ದರೆ ತಾನೇ ಆಹಾರ ಜೀರ್ಣ ಆಗೋದಕ್ಕೆ ಸಾಧ್ಯ. ಆ ಮಂದಾಗ್ನಿಯನ್ನು ಈ ಉಪ್ಪಿನಕಾಯಿ ಹೋಗಿ ಪ್ರಜ್ವಲಿಸುತ್ತಂತೆ, ಅಂದರೆ ಜಠರಾಗ್ನಿಯನ್ನು ಉತ್ತೇಜನಗೊಳಿಸುತ್ತಂತೆ. ಇನ್ನು ಆಮ ನಿವಾರಣೆ, ಅಂದರೆ ಏನಾದರೂ ಅಜೀರ್ಣ ನಿವಾರಣೆಗೆ ಕೂಡ ಸಹಾಯ ಮಾಡುತ್ತೆ. ಕೆಲವರಿಗೆ ಅನ್ನ ಊಟ ಮಾಡಿದಾಗ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ. ಸೊ ಅನ್ನದ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತಂತೆ. ಹಾಗಾಗಿನೇ ಊಟದ ಆರಂಭದಲ್ಲಿ ಅಥವಾ ಊಟದ ಜೊತೆಯಲ್ಲಿ ಒಂದು ಸ್ವಲ್ಪ ಉಪ್ಪಿನಕಾಯಿ ತಿಂದರೆ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ದೀಪನ ಪಾಚನ ಕ್ರಿಯೆ ಅಂತ, ಅಂದರೆ ಮೆಂತೆ, ಜೀರಿಗೆ, ಸಾಸಿವೆ, ಇಂಗು ಈ ಥರದ ಪದಾರ್ಥಗಳನ್ನು ಬಳಕೆ ಮಾಡಿ ನಾವು ಉಪ್ಪಿನಕಾಯಿ ಮಾಡೋದ್ರಿಂದ ಅಗ್ನಿ ವೃದ್ಧಿ ಆಗತ್ತೆ, ವಾಯು ನಿವಾರಣೆ ಆಗತ್ತೆ, ಹಾಗೇ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಜಾಸ್ತಿ ಆಗತ್ತಂತೆ. ನಮ್ಮ ಧಾತು ಪೋಷಣೆಗೆ, ಅಂದರೆ ಗಟ್ ಹೆಲ್ತ್ಗೆ ಕೂಡ ಇದು ಸಹಾಯಕಾರಿ. ಓಜಸ್ ವೃದ್ಧಿ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಬಲಪಡಿಸುತ್ತೆ. ಹಾಗೇ ಇದು ಅತಿಯಾಗಿ ತಿಂದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಅಂತ ಅಂದರೆ, ಅತಿಯಾದ ಸೇವನೆ ಮಾಡೋದ್ರಿಂದ ರಕ್ತದೊತ್ತಡ ಹೆಚ್ಚಳ ಆಗುತ್ತೆ, ಅಂದರೆ ಬಿ ಪಿ, ಆ್ಯಸಿಡ್ಡು, ಹೊಟ್ಟೆ ಉರಿ ಅಥವಾ ಕಿಡ್ನಿಗಳ ಮೇಲೆ ಒತ್ತಡ ಆಗುತ್ತೆ, ಹೃದಯ ರೋಗಗಳ ಹಾರ್ಟ್ ಪ್ರಾಬ್ಲಮ್ ಡಿಸೀಸಸ್ ಬರಬಹುದು. ಹಾಗೆಯೇ ಕೂದಲು ಉದುರುವಿಕೆ, ಚರ್ಮ ರೋಗ, ಯಾಕಂದರೆ ಅದರಲ್ಲಿ ತುಂಬ ಉಪ್ಪಿನ ಅಂಶ, ಖಾರ, ಹುಳಿ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರ ತಗೊಂಡ್ರೆ ನಮ್ಮ ದೇಹಕ್ಕೆ ಬೆನಿಫಿಟ್ಸು ಇದೆ. ಹಾಗೆ ಜಾಸ್ತಿ ಆದರೆ ಅದು ವಿಷವಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಹಾಡು ಕೇಳಿ ಅದಾದ ನಂತರ ಮಾತನ್ನು ಮುಂದುವರಿಸೋಣ.

ಸೇಫ್ರಾಯ್ ಗಾನ ಭಜನದಲ್ಲಿ ಉಪ್ಪಿನಕಾಯಿಯ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪ್ರಯೋಜನ ಮಾತಾಡಾಯ್ತು, ಹಾಗೇನೆ ಜಾಸ್ತಿ ತಿಂದ್ರೆ ಏನೇನಾಗತ್ತೆ ಅಂತ ಹೇಳ್ತಾ ಇದ್ದೆ. ಯಾರು ಹೆಚ್ಚು ತಿನ್ನಬಾರ್ದು ಅಂತ ಅಂದ್ರೆ ಪಿತ್ತ ಪ್ರಕೃತಿ ಹೊಂದಿರೋರು, ಹಾಗೇನೆ ಹೆಚ್ಚು ಬಿ ಪಿ ಇರೋರು, ರಕ್ತದೊತ್ತಡ ಹೆಚ್ಚಿರೋರು, ಮಧುಮೇಹ ಶುಗರ್ ಇರೋರು, ಕಿಡ್ನಿ ಅಥವಾ ಗ್ಯಾಸ್ಟ್ರಿಕ್ ಚರ್ಮ ರೋಗ ಇರೋರು ಜಾಸ್ತಿ ತಿನ್ನಬಾರ್ದು. ಮಿತವಾಗಿ ತಿಂದ್ರೆ ಏನೂ ಆಗಲ್ಲ. ಇನ್ನು ಆರೋಗ್ಯಕರ ಉಪ್ಪಿನಕಾಯಿ ಸೇವನೆಗೆ ಏನು ಮಾಡಬೇಕು ಅನ್ನೋದಾದರೆ ಮನೆಯಲ್ಲೇ ತಯಾರಿ ಮಾಡಿಕೊಂಡು ತಿನ್ಬೋದು. ದಿನಕ್ಕೆ 1-2 ಚಮಚ ಅಷ್ಟು ತಿಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಇನ್ನು ಕಡಿಮೆ ಉಪ್ಪು, ಕಡಿಮೆ ಎಣ್ಣೆ, ಹಾಗೇನೆ ಅದು ಗಾಜು ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಸಂಗ್ರಹ ಮಾಡಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಉಪ್ಪಿನಕಾಯಿಯನ್ನು ಭಾರತೀಯ ಆಹಾರದ ಅವಿಭಾಜ್ಯ ಅಂಗ ಅಂತ ಕೂಡ ಕರೆದಿದ್ದಾರೆ. ಮಿತವಾಗಿ ಸೇವಿಸಿದರೆ ಅದು ಔಷಧ, ಅತಿಯಾದರೆ ವಿಷ. ಮಾತ್ರಾಯುಕ್ತಂ ಆಹಾರಂ ಅಮೃತಂ, ಅತಿ ಮಾತ್ರ ವಿಷಂ ಅಂತ. ಹಾಗಾಗಿ ಉಪ್ಪಿನಕಾಯಿಯನ್ನು ರುಚಿಯಾಗಿ ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೇಫ್ ಡ್ರೈವ್ ಗಾನ ಭಜನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಮಾತಿಗೆ, ಹಾಡಿಗೆ, ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಕೇಳಿದಾರಿ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

0: ಸಮಯ 8 ಗಂಟೆ. ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ಮೂಲದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಗ್ಯಾಲಕ್ಸ್ ಐ ತನ್ನ ಮೊದಲ ವಾಣಿಜ್ಯ ಉಪಗ್ರಹ ದೃಷ್ಟಿಯನ್ನು ಇಂದು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಸ್ಪೇಸೆಕ್ನ ಫಾಲ್ಕನ್ 9 ರಾಕೆಟ್ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಿಷನ್ ದೃಷ್ಟಿ ಯಶಸ್ವಿ ಉಡಾವಣೆಗಾಗಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಮಕ್ಕಳಲ್ಲಿ ಮಧುಮೇಹ ನಿಯಂತ್ರಣ ಕುರಿತು ಸರ್ಕಾರ ಮಾರ್ಗದರ್ಶಿ ದಾಖಲೆ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಸಾರ್ವಜನಿಕ ಆರೋಗ್ಯ ಸೇವಾ ವಿತರಣೆಯಲ್ಲಿ ಅತ್ಯುತ್ತಮ ಅಭ್ಯಾಸಗಳ ಕುರಿತಾದ ರಾಷ್ಟೀಯ ಶೃಂಗಸಭೆಯಲ್ಲಿ ಈ ದಾಖಲೆ ಬಿಡುಗಡೆ ಮಾಡಲಾಗಿದೆ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆಗಳು ಸುಗಮವಾಗಿ ನಡೆದಿದೆ ಎಂದು ವರದಿಯಾಗಿದೆ. ಗದಗ ತಾಲೂಕಿನ ಮುಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಯೋಜನೆ ಕಾಮಗಾರಿಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಇಂದು ಸಂಜೆ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಮುಳಗುಂದದಲ್ಲಿ ನಿರ್ಮಿಸಲಾಗುವ 110 ಕೆವಿ ಸಾಮರ್ಥ್ಯದ ವಿದ್ಯುತ್ ವಿತರಣಾ ಕೇಂದ್ರವು ಈ ಪ್ರದೇಶದ ವಿದ್ಯುತ್ ಸರಬರಾಜು ವ್ಯವಸ್ಥೆಗೆ ಮಹತ್ವದ ಬಲ ತುಂಬಲಿದೆ. ರೈತರಿಗೆ ನಿರಂತರ ಮತ್ತು ಗುಣಮಟ್ಟದ ವಿದ್ಯುತ್ ಲಭ್ಯವಾಗುವ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಚಿತ್ರದುರ್ಗದ ಹೊರವಲಯದಲ್ಲಿ ಇದೇ 9ರಂದು ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವ ಸಿದ್ದತೆಗಳು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಟೆನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ಇದೇ 5ರಂದು ಟೂರ್ನಿ ಪ್ರಾರಂಭವಾಗಲಿದ್ದು, ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿಂದು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಸೋತು ಮೊದಲ ಬ್ಯಾಟ್ ಮಾಡಿರುವ ಪಂಜಾಬ್ ಕಿಂಗ್ಸ್ ಇತ್ತೀಚಿನ ವರದಿ ಬಂದಾಗ 5.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 35 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ 8:03. ಈಗ ಕೇಳಿ ಬೆಳ್ಳಿ ಬದುಕು ಕಾರ್ಯಕ್ರಮ.
2: ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತಿನ ಬೆಳ್ಳಿ ಬದುಕು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಜಿ ಸಂಪತ್ ಕುಮಾರ್ ರಂಗಭೂಮಿ ಕಿರುತೆರೆಯ ಕಲಾವಿದರು, ನಿರ್ದೇಶಕರು. ಇತ್ತೀಚಿನ ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಫಸ್ಟ್ ರ್ಯಾಂಕ್ ರಾಜು ಚಿತ್ರಗಳಲ್ಲಿ ಪಾತ್ರ ಮಾಡಿ ಅಪಾರ ಮೆಚ್ಚುಗೆ ಗಳಿಸಿದವರು. ಚಿತ್ರರಂಗದ ಜೊತೆ ಉದ್ಯಮದ ಜೊತೆ ಆರೋಗ್ಯಕರ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ ಕೆಜಿ ಸಂಪತ್ ಕುಮಾರ್ ಅವರು. ಅವರು ಈ ದಿನ ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ.
3: ನಮಸ್ಕಾರ ಮೇಡಮ್. ನಮಸ್ಕಾರ.
2: ಸಂಪತ್ ಅಂತ ತಕ್ಷಣ ನಮಗೆ ನಮ್ಮ ಹಿರಿಯ ನಟರು ಸಂಪತ್ ಅವರು,
3: ಹೌದು,
2: ಅವರು ತಕ್ಷಣ ನೆನಪಾಗ್ತಾರೆ ಅಲ್ವಾ?
3: ಹೌದು.
2: ಆ ಸಂಪತ್ ಅವ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸರ್? ಆ ಹೆಸರಿನಿಂದ ಬಂದಿದ್ದೀರಿ ನೀವು.
3: ಬಹಳ

0: ದೊಡ್ಡ ಆಕ್ಟರ್ ಮೇಡಮ್ ಅವರು. ನಿಜವಾಗ್ಲೂ ನಾನು ಅವರ ಬಹಳಷ್ಟು ಫಿಲಮ್ ನೋಡಿದ್ದೀನಿ. ರಾಜ್ಕುಮಾರ್ ಅವ್ರ ಫಿಲಮ್ಗಳಲ್ಲಿ ಬಹಳಷ್ಟು ಅವರು ಅಭಿನಯಿಸಿದ್ದಾರೆ.
1: ಹೌದು,
0: ಅವರ ಬಾಳ ಬೆಳಗಿತ್ತು ಫಿಲಮಲ್ಲಿ ಆಕ್ಟಿಂಗ್ ಅದೆಲ್ಲ ತುಂಬ ಅದ್ಭುತವಾಗಿದೆ.
1: ಹುಡುಗಾಟದ ಹುಡುಗಿ,
0: ಹುಡುಗಾಟದ ಹುಡುಗಿ, ಮತ್ತೆ ಅವರು ಅಭಿನಯದಲ್ಲಿ ತೊಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇಸಿಕ್ ಆಗಿ ನಾನು ಅವ್ರ ಬಗ್ಗೆ ಕೇಳಿರೋದು, ಅವ್ರು ನಾಟಕದಿಂದ ಬಂದವರು, ಇಂಗ್ಲಿಷ್ ಅನ್ನು ಬಹಳ ಚೆನ್ನಾಗಿ ಬಲ್ಲವರಾಗಿದ್ರು ಅಂತ. ಅವರ ಪ್ರತಿಯೊಂದು ಅಭಿನಯವನ್ನು ನಾವು ಮೆಚ್ಚಬೇಕು. ಅವ್ರ ಪಾತ್ರದ ಆಳ ಕಿಳಿದು ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ನನಗಂತೂ ಬಹಳ ಮೆಚ್ಚಿನ ನಟರು ಅವರು ಅಂತ ನಾನು ಹೇಳಬಲ್ಲೆ. ಇನ್ನು ನನಗೆ ಸಂಪತ್ ಅಂತ ಹೆಸರು ಯಾಕಿಟ್ರು ಅಂದರೆ, ನಮ್ಮ ತಂದೆ ಹೇಳ್ತಾ ಇದ್ರು, ನಾನು ಹುಟ್ಟಿದಾಗ ಅವರು, ನಾವೀಗಿರೋದು ಬಸವಗುಡಿ ಏರಿಯಲ್ಲಿ, ನಾನು ಹುಟ್ಟಿದಾಗ ಅವರು ನಾನು ಹುಟ್ಟಿದ ಮೇಲೆ ಆ ಮನೆ ತಗೊಂಡ್ರಂತೆ, ಅವರು ಕೊಂಡ್ಕೊಂಡ್ರಂತೆ. ಮತ್ತೆ ನಮ್ಮ ಹಳ್ಳಿಲಿ ಬಾವಿ ಕಟ್ಸಿದ್ರಂತೆ, ಬಾವಿ ತೋರಿಸಿದ್ರು. ಹಾಗೆ ಎಲ್ಲೋ ನನ್ನ ಮಗ ಹುಟ್ಟಿದ್ರಿಂದ ನಾ ಇದೆರಡು ಮಾಡಿದೆ ಅಂತ ಅನ್ಕೊಂಡು ನನಗೆ ಅವರು ಸಂಪತ್ ಅಂತ ಹೆಸರಿಟ್ರು ಅಂತ ನಮ್ಮ ತಾಯಿ, ನಮ್ಮ ಅತ್ತೆಯವರು, ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು.
1: ಮನೆಗೆ ಸಂಪತ್ತನ್ನ ತಂದು ಕೊಟ್ರಿ ಅನ್ನುವಂತಹ ಒಂದು ಭಾವ. ಹಾಗೆ ಕನ್ನಡ ನಾಡಿಗೂ ಕೂಡ ನೀವು ನಿಮ್ಮ ಒಂದು ಕಲೆಯ ಮೂಲಕ ಸಂಪತ್ತನ್ನು ಹಂಚ್ತಾ ಇದ್ದೀರಿ ಅಂದರೆ ತಪ್ಪಾಗಲ್ಲ ಅಲ್ವಾ?
0: ಅನ್ಬೋದು ಮೇಡಮ್. ಆದರೆ ನಾವೆಲ್ಲ ನಮ್ಮ ನನಗನ್ಸೋದು ನಾನು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಾವೆಲ್ಲ ಸಾಗರದ ಒಂದು ಬಿಂದು ಥರ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟೆಲ್ಲ ಮಾಡಿದ್ದೀನಿ, ಬಹಳಷ್ಟು ಸೀರಿಯಲ್ಸು, ಬಹಳಷ್ಟು ಫಿಲಮ್ಸು, ಬಹಳಷ್ಟು ನಾಟಕಗಳು ಮಾಡಿದ್ರು ಕೂಡ ಇನ್ನೂ ಬಹಳಷ್ಟು ಮಾಡಬೇಕು, ಸಾಧಿಸೋದು ಬಹಳಷ್ಟಿದೆ ಅಂತ ನನಗನ್ಸುತ್ತೆ. ಕಲಿಯೋದು ಬಹಳಷ್ಟಿದೆ ಅಂತ ನನಗನ್ಸುತ್ತೆ. ಸಾಧಿಸಿದ್ದೀನಿ ಅನ್ನೋ ಹೆಮ್ಮೆ ಏನೂ ಇಲ್ಲ.
1: ನಿಜ, ಕಲೆನೇ ಹಾಗೆ ಅಲ್ವಾ?
0: ಹೌದು.
1: ಎಷ್ಟು ಕಲ್ತರು ಇನ್ನೂ ಇದೆ, ಇನ್ನೂ ಇದೆ, ಇನ್ನೂ ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ ಅಂತ ಅನ್ಕೊಳ್ಳೋ ಅಂಥದ್ದು.
0: ಹೌದು,
1: ಆಕಾಶವಾಣಿಗೆ ಹಲವಾರು ಬಾರಿ ಬಂದಿದ್ದೀರಿ.
0: ಹೌದು ಮೇಡಮ್.
1: ನಾಟಕಗಳನ್ನು ಕೊಟ್ಟಿದ್ದೀರಿ, ತುಂಬಾ ಇಲ್ಲಿ ನೀವು ಸಕ್ರಿಯವಾಗಿದ್ದೀರಿ.
0: ಹೌದು.
1: ಏನ್ ಅನ್ಸುತ್ತೆ ಆಕಾಶವಾಣಿ ಮತ್ತೆ ನಿಮ್ಮ ನಂಟು?
0: ಮೇಡಮ್, ಅದೇ ನಾನು ಕೆನರಾ ಬ್ಯಾಂಕಲ್ಲಿ ವೃತ್ತಿಯಲ್ಲಿದ್ದೆ. ಹಾಗಾಗಿ ಬ್ಯಾಂಕಿನಿಂದ ನಾವು ಹಲವಾರು ಕಾರ್ಯಕ್ರಮದಲ್ಲಿ ಯುವ ಕಾರ್ಯಕ್ರಮ ಅಥವಾ ಯುವಶಕ್ತಿ ಅಂತ ಏನು ಕರಿತೀವಿ ಆ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಬರ್ತಾ ಇದ್ವಿ. ಹಾಗೆಲ್ಲ ಭಾಳಷ್ಟು ಸಣ್ಣ ಸಣ್ಣ ಸ್ಕಿಟ್ಗಳನ್ನ ನಾನು, ನನ್ನ ಸ್ನೇಹಿತರು ಅವ್ರಿಗೆಲ್ಲ ರಚನೆ ಮಾಡಿ ನಾವಿಲ್ಲಿ ಅದನ್ನ ಅಭಿನಯಿಸಿದ್ವಿ. ಆಮೇಲೆ ನನ್ನ ಸ್ನೇಹಿತರೆಲ್ಲ ಕನ್ನಡ ಗೀತೆಗಳನ್ನೆಲ್ಲ ಕೂಡ ಭಾಳಷ್ಟು ಆಡಿದ್ದಾರೆ. ನನಗೆ ತುಂಬ ಖುಷಿಯಾಗದೇನು ಅಂದರೆ, ಈ ರೀತಿ ಕಾರ್ಯಕ್ರಮನ ನೀವು ಹಮ್ಮಿಕೊಂಡು ಯುವಜನನ್ನ ಅಥವಾ ದೊಡ್ಡವ್ರನ್ನೇ ಆಗಲಿ ಯಾರನ್ನೇ ಆಗಲಿ ಸಾಹಿತ್ಯಿಕ ಕಾರ್ಯಕ್ರಮ, ಕಲೆ ಕಾರ್ಯಕ್ರಮದೆಲ್ಲ ಹಮ್ಮಿಕೊಂಡು ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದಾರಲ್ಲ, ಮತ್ತು ನಾಡಿನ ಜನತೆಗೆ, ಯಾಕೆ ದೇಶ ವಿದೇಶಗಳು ಕೂಡ ನಿಮ್ಮ ರೇಡಿಯೋನೆಲ್ಲರೂ ಕೇಳ್ತಾರೆ, ಎಲ್ಲರಿಗೂ ನೀವು ಈ ಕಾರ್ಯಕ್ರಮನ ಪ್ರಸರಿಸ್ತಾ ಇರ್ತೀರಲ್ಲ, ಅದು ಬಹಳ ಹೊಗಳಿಕೆಗೆ ಪಾತ್ರವಾದಂಥ.
1: ಮೊನ್ಮೊನ್ನೆ ತಾನೇ ವಿದೇಶಕ್ಕೆ ಹೋಗ್ಬಂದ್ರಿ.
0: ಹೌದು ಮೇಡಮ್.
1: ಬಹಳ ಒಳ್ಳೆ ರೆಕಗ್ನಿಷನ್ ಸಿಕ್ತು ಅಲ್ಲಿ. ಕನ್ನಡ ಕಲಾ ಸಂಘಗಳು ಕೂಡ ನಿಮ್ಮನ್ನ ಒಂದು ಪ್ರಶಸ್ತಿ ಕೊಟ್ಟು, ಸನ್ಮಾನ ಪತ್ರ ಕೊಟ್ಟು ನಿಮ್ಮನ್ನ ಗೌರವ ಕೊಟ್ರು, ನೀವಲ್ಲಿ ಲೆಕ್ಚರ್ಸ್ ಕೊಟ್ರು. ಅಂದ್ರೆ ಕನ್ನಡ ನಾಡಿನಿಂದ ಬಂದಂತಹ ಕಲಾವಿದ ಅಂತ ಹೇಳಿ ನಿಮಗೆ ಬಹಳ ಒಂದು ವಿಶೇಷ ಗೌರವ ಸಿಕ್ತು. ಅಲ್ಲಿ ಕನ್ನಡದ ಜನ ಸೇರಿರ್ತಾರಲ್ಲ, ನೀವೀಗ ಎಲ್ಲಾ ಕಡೆ ಕನ್ನಡ ಕೇಳ್ತಾರೆ, ರೇಡಿಯೋ ಕೇಳ್ತಾರೆ ಅಂದಿದ್ದಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ. ಅಲ್ಲಿ ಕನ್ನಡಕ್ಕೆ ಸಿಗೋ ಪ್ರತಿಕ್ರಿಯೆ ಇರಬಹುದು, ಅಥವಾ ಅಲ್ಲಿ ಜನ ಇಲ್ಲಿನ ಮಾಧ್ಯಮಗಳನ್ನ ಕೇಳುವಂಥದ್ದು, ಫಾಲೋ ಮಾಡುವಂಥದ್ದು, ನೋಡುವಂಥದ್ದು, ಇದನ್ನೇನಾದರೂ ನೀವು ಗಮನಿಸಿದ್ದೀರಾ?
0: ಹೌದು ಮೇಡಮ್, ಇದೆ. ಯಾಕೆಂದರೆ ನಾನು ಗಮನಿಸಿದ್ದೀನಿ, ಬಹಳಷ್ಟು ಜನ ಟಿವಿನ ನೋಡ್ತಾರೆ, ನಮಗೆ ಎಲ್ಲ ಕನ್ನಡ ಚಾನಲ್ಗಳು ಅಲ್ಲೂ ಕೂಡ ಬರುತ್ತೆ. ಅಂದರೆ ಪ್ರೊವೈಡೆಡ್, ಇವಾಗ ನಾವು ಇಲ್ಲಿ ಯಾವ ರೀತಿ ನಾವು ಹಾಕಿಸ್ಕೊಳ್ತೀವಿ ಅದೇ ಅವರು ಕೂಡ ಅದನ್ನ ಹಾಕಿಸ್ಕೋಬೇಕು. ಬಹಳಷ್ಟು ಜನ ಪರಿಚಯದವರು ಅಥವಾ ಅವರೆಲ್ಲ ನೋಡಿ ನನ್ನ ಹೇಳಿದೆ, ನಾನು ಇನ್ನು ಇಂಥ ಸೀರಿಯಲ್ ನೋಡಿದೆ, ಇಂಥ ಸೀರಿಯಲ್ ನೋಡಿದೆ, ಭಾಳಷ್ಟು ಸೀರಿಯಲ್ ಹೆಸರುಗಳು ಇತ್ತೀಚಿಂದೆಲ್ಲ ಭಾಳಷ್ಟು ನನಗೆ ಹೇಳಿದ್ರು. ಆಮೇಲೆ ಮತ್ತೆ ಎಲ್ಲ ಅವರು ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕಮ್ಯುನಿಕೇಷನ್ ಭಾಳ ಈಸಿ ಆಗಿಬಿಟ್ಟಿದೆ. ಹಾಗಾಗಿ ನ್ಯೂಸ್ ಪೇಪರ್, ಕನ್ನಡ ನ್ಯೂಸ್ ಪೇಪರ್ ಓದೋದ್ರಿಂದ ಹಿಡಿದು ಇಲ್ಲಿ ಏನು ನಡೀತು ತಕ್ಷಣ ಅವರು ಅದನ್ನ ನಮ್ಮ ಟಿವಿ ಮಾಧ್ಯಮಗಳಿಂದಾಗಲಿ ಅಥವಾ ನಮ್ಮ ರೇಡಿಯೋ ಮಾಧ್ಯಮದಾಗಲಿ ತಕ್ಷಣ ತಿಳ್ಕೊಳ್ತಾರೆ. ತಿಳ್ಕೊಂಡು ಅದಕ್ಕೆ ಪ್ರತಿಕ್ರಿಯಿಸೋದು ಎಲ್ಲ ಮಾಡ್ತಾರೆ. ಯಾಕಂದ್ರೆ ನನಗೆ ಅಲ್ಲಿ ಕೆಲವು ಮಿತ್ರರೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಬೇಕಾದ್ರೆ ಇತ್ತೀಚಿನ ನ್ಯೂಸ್ ನೆನ್ನೆ ಏನು ನ್ಯೂಸ್ ನಡೆದೋ ಅದಕ್ಕೆ ಅವರಲ್ಲಿಂದ ಒಂದು ಅಲ್ಲಿಂದ ಒಂದು ಅದಕ್ಕೊಂದು ಚರ್ಚೆಯನ್ನ ಭಾಗವಹಿಸಿ ಅದೊಂದು ಇದನ್ನ ಹಾಕಿರ್ತಾರೆ ಅವರು. ಹಾಗಾಗಿ ಅವರೆಲ್ಲ ಬಹಳ ಅದಕ್ಕೆ ಓಪನ್ ಇದ್ದಾರೆ, ಮತ್ತೆ ಎಲ್ಲ ಕಡೆ ತಲುಪ್ತಾ ಇದೀವಿ ನಾವು ಅಂತ ನಾವು ಹೇಳ್ಬೋದು.
1: ಒಂದು ಗ್ಲೋಬಲ್ ವಿಲೇಜ್ ಅಂತ ಏನ್ ಹೇಳ್ತೀವಿ, ಇಲ್ಲೇನ್ ಇವಾಗ ಅವ್ರು ಅಲ್ಲಿದಾರಪ್ಪ ಅನ್ನುವಂಥದ್ದೇನಿಲ್ವೇ ಇಲ್ಲ, ಇಲ್ಲ ಇಮಿಡಿಯೇಟ್ ಆಗಿ ಎಲ್ಲ ಆಗೋಗುತ್ತೆ.
0: ಖಂಡಿತ.
1: ಒಂದು ಸಾವಿರಾರು ಪ್ರದರ್ಶನಗಳನ್ನ ಕೊಟ್ಬಿಟ್ಟಿದ್ದೀರಿ ನೀವು ರಂಗಭೂಮಿಯಲ್ಲಿ, ತುಂಬಾನೇ ಸಕ್ರಿಯರಾಗಿದ್ದೀರಿ. ಕೆನರಾ ಬ್ಯಾಂಕ್ ಅಲ್ಲಿ ನೀವು ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಿರಿ. ಅಲ್ಲಿ ಏನೀಗ ಬ್ಯಾಂಕ್ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ, ನಿಮಗೆ ದಿನದಲ್ಲಿ ಒಂದು 8-10 ಗಂಟೆ ಅದಕ್ಕೆ ಹೊರಟೋಗುತ್ತೆ.
0: ಖಂಡಿತ ಮೇಡಮ್. ನಾನು ನನಗನ್ಸೋದೇನು ಅಂದ್ರೆ, ಅಥವಾ ನಾನು ಹೇಳೋದು ಕೂಡ ಒಂದೇ, ಮನುಷ್ಯ ಯಾವಾಗಲೂ ಉತ್ಸಾಹಶೀಲನಾಗಿರ್ಬೇಕು, ಕ್ರಿಯಾಶೀಲನಾಗಿರ್ಬೇಕು ಅಂತ. ಅದು ಬಿಟ್ಟರೆ ಬಹುಶಃ ಅದೊಂದು ಮರಣ ಅಂತ ನಾನು ಅಂದ್ಕೊಳ್ತೀನಿ, ನನ್ನ ಪ್ರಕಾರ ನಾನು ಅಂದ್ಕೊಳ್ಳೋದಾದರೆ. ಹಾಗಾಗಿ ನನಗೆ, ನಾನು ಬ್ಯಾಂಕಿನ ಕೆಲಸ ಕೂಡ ಮುಗಿಸಿ ಕೂಡ ಇನ್ಫ್ಯಾಕ್ಟ್ ಕೆಲವು ಸರಿ ನಾನು ನಮ್ಮ ಮ್ಯಾನೇಜರ್ಗೆ ಹೇಳ್ತಾ ಇದ್ದೆ, ಸರ್ ಇವತ್ತು ನಾನು 4 ಗಂಟೆಗೆ ಹೋಗಬೇಕು ಅಂದರೆ 5 ಗಂಟೆ ತನಕ ನಮ್ಮ ಬ್ಯಾಂಕ್ ಇದ್ದರೂ ಕೂಡ ನನ್ನ ಎಲ್ಲ ಕೆಲಸಗಳನ್ನ ಅಷ್ಟರಲ್ಲೇ ನಾನು ಮುಗಿಸಿ ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೆ. ಯೂಶ್ವಲಿ ನಮ್ಮ ಎಲ್ಲ ಕಾರ್ಯಕ್ರಮ ನಮ್ಮ ಸಭಾಂಗಣದಲ್ಲಿ

0: ನಡೀತಾ ಇತ್ತು. ಸೊ ಅಲ್ಲಿಗೆ ನಾವು ಹೋಗಿ ಅಲ್ಲಿ ಎಲ್ಲ ಅದಕ್ಕೆಲ್ಲ ಬೇಕಾದ ತಯಾರಿ ಎಲ್ಲ ಮಾಡ್ಕೊಳ್ಳೋದು, ಮತ್ತು ಅತಿಥಿಗಳಿಗೆ ಕರ್ಕೊಂಬರೋದು, ಎಲ್ಲ ಕೆಲಸವನ್ನೂ ನಾವು ಮಾಡ್ತಾ ಇದ್ವಿ. ಎಲ್ಲೂ ಖುಷಿ ಅನಿಸೋದು, ಎಲ್ಲ ಕನ್ನಡದವರು ಅಥವಾ ನಾನ್ ಕನ್ನಡಿಗರು ಕೂಡ ಬಹಳ ಜನ ಬಂದು ಕೂತ್ಕೊಂಡು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ರು. ಇದರಿಂದ ಒಂದು ಅನ್ಸುತ್ತೆ ನನಗೆ, ಯಾವುದೇ ಮನುಷ್ಯನಿಗೆ ಮನರಂಜನೆ ಅಥವಾ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕೇ ಬೇಕು.
1: ಈಗ ಸಿನಿಮಾಗಳನ್ನು ನೋಡಿದಾಗ ಎಲ್ಲೋ ಕಲಾವಿದರು ಅಲ್ಲೆಲ್ಲೋ ಇದಾರೆ ಅಂತ ನಮ್ಗೆ ಅನ್ಸುತ್ತೆ. ಈಗ ನೀವು ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು, ಎಂತಹ ಒಂದು ಹೆಸರು ಮಾಡಿದಂತಹ ಸಿನಿಮಾ, ಅದರಲ್ಲಿ ನೀವು ಒಂದು ಪಾತ್ರವನ್ನ ವಹಿಸಿದ್ದೀರಿ,
0: ಆಸ್ಪತ್ರೆ ಡೀನ್ ಆಗಿ ಕೆಲಸ ಮಾಡಿದ್ದೀರಿ,
1: ಅಲ್ಲಿ ಅದನ್ನ ಮಾಡಿದ್ದೀರಿ. ಆಮೇಲೆ ಫಸ್ಟ್ ರ್ಯಾಂಕ್ ರಾಜು, ಅದು ಕೂಡ ಅಷ್ಟೇ ಬಹಳ ಹೆಸರು ಗಳಿಸಿದಂತಹ ಒಂದು ಸಿನಿಮಾ. ಈಗ ಅದು ಕನ್ನಡ ಮೀಡಿಯಂ ರಾಜು ಅಂತ ಮತ್ತೊಂದು ಬಂದಿದೆ,
0: ಎರಡನೇ ಭಾಗ ಬರ್ತಾ ಇದೆ. ಮೊದಲನೇ ಭಾಗದಲ್ಲಿ ನಾನು ರಾಜುಗೆ ಕನ್ನಡ ಹೇಳ್ಕೊಡೋ ಮಾಸ್ಟರ್, ಅಂತ ಒಂದು ಹಾಡು ಬರುತ್ತೆ, ಹಾಡಲ್ಲಿ ನಮಗೆ ಕನ್ನಡವನ್ನು ಕಲಿಸೋ ಮಾಸ್ಟರ್ ಪಾತ್ರ ಮಾಡಿದ್ದೆ.
1: ಹೀಗೇನಾಗುತ್ತೆ ಚಿತ್ರಗಳನ್ನ ನೋಡಿದಾಗ, ಏ ನಮ್ ಇದರಲ್ಲೆಲ್ಲ ಮಾಡಿದಾರಲ್ಲ, ಇವ್ರು ನಮ್ ಜೊತೆಗೆ ಇದಾರಪ್ಪ, ಇವ್ರು ನಮ್ ಜೊತೆನೆ ಕೆಲಸ ಮಾಡ್ತಾರಪ್ಪ, ನಮ್ಮ ಸಾಂಸ್ಕೃತಿಕ ಸಂಘದ ಒಂದು ಕಾರ್ಯದರ್ಶಿ ಆಗಿದಾರಪ್ಪ ಇವರು ಅಂದಾಗ, ನಿಮ್ಮ ಎಲ್ಲ ಸಿಬ್ಬಂದಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ವ್ಯವಸ್ಥಾಪಕ ಮಂಡಳಿಗೂ ಕೂಡ ಅದು ತುಂಬಾ ಹೆಮ್ಮೆ ತಂದಿರುತ್ತೆ.
0: ಹೌದು ಮೇಡಮ್, ಹೌದು, ಅದು ನನಗೂ ಕೂಡ ಹೆಮ್ಮೆ ವಿಷಯನೇ. ಯಾಕೆ ಅವರೆಲ್ಲ ನನಗೆ ಇರ್ತಿ ಮಾಡಿದೆ, ನೀನು ನೋಡಿದೆ, ನೀನು ಮಾಡಿ ಸೀರಿಯಲ್ ಬಂದಿದ್ದು ನೋಡಿದೆ ಅಂದಾಗ ಖುಷಿ ಆಗುತ್ತಂತಾರ, ಇಷ್ಟು ಜನ ಎಲ್ಲ ನೋಡಿದ್ರು, ನೋಡ್ತಾ ಇದ್ದೀನಿ, ಏನೋ ಒಂದನ್ನು ಮಾಡ್ತಾ ಇದ್ದೀನಿ ಅನಿಸುತ್ತೆ. ಹಾಗೆ ತಕ್ಷಣ ಜವಾಬ್ದಾರಿನೂ ನನಗೆಲ್ಲೋ ಹೆಚ್ಚು ಅಂತ ಅನಿಸುತ್ತೆ. ಯಾಕೆಂದರೆ ಈ ರೀತಿ ಇವರು ಕೇಳ್ತಾ ಇರಬೇಕಾದ್ರೆ ನಾನು ಇನ್ನೂ ಒಂದರಲ್ಲಿ ಒಂದು ಚೆನ್ನಾಗಿ ಮಾಡಬೇಕು, ಅಭಿನಯಿಸಬೇಕು ಇನ್ನೂ ಚೆನ್ನಾಗಿ ಅಂತ ಕೂಡ ನನಗೆ ಅನಿಸುತ್ತೆ. ಮತ್ತು ಇದೆಲ್ಲದಕ್ಕೂ ನನಗೆ ಬಹಳ ಜನ ಪ್ರೋತ್ಸಾಹ ಇದ್ದೇ ಇರುತ್ತೆ. ಯಾಕೆಂದರೆ ಯಾವುದೇ ಮನುಷ್ಯ ಏನೇ ಒಂದನ್ನು ಸಾಧಿಸಬೇಕಾದ್ರೆ ಅವನು ಒಬ್ಬನೇ ಸಾಧಿಸ್ತಾನೆ ಅನ್ನೋದು ಸ್ವಲ್ಪ ಸುಳ್ಳು. ಅದ್ರ ಹಿಂದೆ ಬಹಳಷ್ಟು ಪ್ರಯತ್ನಗಳು ಅಥವಾ ಬೆಂತಟ್ಟೋರು, ಅವನ ಮೇಲಕ್ಕೆತ್ತವರು, ತಳ್ಳೋರು ಬಹಳ ಜನ ಇರ್ತಾರೆ. ಹಾಗಾಗಿ ನನ್ನ ಎಲ್ಲ ಈ ಪ್ರಯತ್ನಗಳಿಂದ ಕೂಡ ಬಹಳಷ್ಟು ಜನ ಇರ್ತಾರೆ, ನನ್ನ ನಿರ್ದೇಶಕರಾಗಿರ್ಬೋದು, ನನ್ನ ಸೀರಿಯಲ್ಗಳ ಅಥವಾ ಚಿತ್ರಗಳ ಅಥವಾ ಸಹನಟರಾಗಿರ್ಬೋದು, ಇವರು ಎಲ್ಲರೂ ಕೂಡ ನಮ್ಮ ಒಂದು ನಮ್ಮ ಒಂದು ಹೊರತರೋದಕ್ಕೆ, ನಮ್ಮಲ್ಲಿರೋ ನಟನೆ ಅಥವಾ ಇನ್ನೇ ಹೊರತರೋದಕ್ಕೆ ಕಾರಣೀಭೂತರಾಗಿರ್ತಾರೆ. ಸೊ ಅವನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ, ಅವ್ರಿಗೆಲ್ಲ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವರಿಲ್ಲದೆ ನಾ ಇಲ್ಲ ಅನ್ನೋ ತತ್ವದಲ್ಲಿ ನಂಬಿಕೆ ಉಳ್ಳೋನು ನಾನು.
1: ಈ ಎಲ್ಲ ನಿಮ್ಮ ಬ್ಯಾಂಕ್ ಉದ್ಯೋಗಿಗಳು, ನಿಮ್ಮ ಸ್ನೇಹಿತರು, ಮತ್ತು ನಿಮ್ಮ ಯಾರ್ಯಾರು ನಿಮಗೆ ಈ ಸ್ಫೂರ್ತಿ ಕೊಟ್ಟವರಿದಾರಲ್ಲ, ಅವರೆಲ್ಲರಿಗೂ ಒಂದು ಹಾಡು ಡೆಡಿಕೇಟ್ ಮಾಡೋಣ ಅನ್ನೋದಾದರೆ ಯಾವ ಹಾಡು ಹಾಕೋಣ?
0: ಮೇಡಮ್, ನನಗೆ ತುಂಬ ಇಷ್ಟವಾದ ಹಾಡು ಕುವೆಂಪು ಅವರು ಬರೆದಿರೋ ಹಾಡು, ಗೌರಿ ಚಿತ್ರದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ದಾರೆ ನೋಡಿ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು, ಆ ಹಾಡನ್ನು ಹಾಕ್ಬೋದು ಮೇಡಮ್.

ರಂಗಭೂಮಿ ಕಲಾವಿದರಾದ ಕೆಜಿ ಸಂಪತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬಾನಯಾನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಗೌರಿ ಚಿತ್ರದ ಹಾಡು ಅವರಿಗೆ ಬಹಳ ಪ್ರಿಯವಾದ ಹಾಡು. ಅವರು ಕುವೆಂಪು ಬಗ್ಗೆ ಬಹಳಷ್ಟು ಕಡೆ ಮಾತಾಡಿದ್ದಾರೆ, ಹಾಗೆ ಕೈಲಾಸಮ್ಮ ಅವರ ಬಗ್ಗೆ ಅನೇಕ ಭಾಷಣಗಳನ್ನ ಮಾಡಿದ್ದಾರೆ, ಹೊರಗಡೆ ನಮ್ಮ ಕನ್ನಡದ ಕಂಪನ್ನ ಪಸರಿಸ್ತಾ ಇದ್ದಾರೆ ಸಂಪತ್ ಕುಮಾರ್ ಅವರು. ಈ ರಂಗಭೂಮಿ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಮುಖ ಬೆಳಗುತ್ತೆ, ರಂಗಭೂಮಿ ಅಂದ ತಕ್ಷಣ ನಿಮ್ಮ ಮುಖನೇ ಒಂದು ವೇದಿಕೆ ಆಗುತ್ತೆ, ಅಷ್ಟು ಸಂತೋಷ ನಿಮ್ಮಲ್ಲಿ ನಾವು ಕಾಣ್ತೀವಿ. ನಿಮ್ಮ ರಂಗಭೂಮಿ

0: ಚಟುವಟಿಕೆಗಳು, ಎಷ್ಟು ತಂಡಗಳಲ್ಲಿ ಕೆಲಸ ಮಾಡಿದ್ದೀರಾ ನೀವು? ಸ್ಪಂದನ ಇರ್ಬೋದು, ರಂಗ ಸಂಪದ ಇರ್ಬೋದು, ಅನೇಕ ನಟರಂಗ, ಎಲ್ಲ ಕಡೆ ಕೆಲಸ. ಈಗ ಸಾಧಾರಣವಾಗಿ ನಾವು ಒಂದು ಕಲಾವಿದ ಅಂದ್ರೆ ಈಗ ನಟರಂಗ ರಾಜೇಶ್ ಅಥವಾ ರಂಗಾಯಣ ರಘು, ಹೀಗೆ ಒಂದು ಪರ್ಟಿಕ್ಯುಲರ್ ತಂಡದ ಜೊತೆಗೆ ನಾವು ಗುರುತಿಸ್ತೀವಿ. ನೀವು ಎಲ್ಲ ತಂಡಗಳಲ್ಲೂ ಇದ್ದೀರಿ ಅಂತಂದ್ರೆ ಅದು ನಿಮ್ಮ ಒಂದು ಕಲೆಯ ಪ್ರೀತಿಯನ್ನ ಮತ್ತೆ ಆ ತಂಡಗಳು ನಿಮ್ಮೊಟ್ಟಿಗೆ ಇರುವಂತಹ ಒಂದು ಸಂಬಂಧವನ್ನ ಕೂಡ ಸೂಚಿಸುತ್ತೆ.
1: ಮೇಡಮ್, ನನಗೆ ನಟನೆ ತುಂಬಾ ಮೆಚ್ಚಿನ ವಿಷಯ. ಬಹಳ ನಾನು ತುಂಬಾ ಚಿಕ್ಕವನಾಗಿದ್ದಾಗ ನಮ್ಮ ಅತ್ತೆಯವರು ಅಂದ್ರೆ ನಮ್ಮ ತಾಯಿ ಅಣ್ಣನ ಹೆಂಡತಿ ಅವರ ದೊಡ್ಡ ಗಮಕಿ ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ಅವರು ನಮಗೆಲ್ಲ ಹುಡುಗನೆಲ್ಲ ಕೂಡಿಸ್ಕೊಂಡು ಅವರು ಕುಮಾರವ್ಯಾಸ ಭಾರತ ಆಗಲಿ ಅಥವಾ ಜೈಮಿನಿ ಭಾರತ ಆಗಲಿ, ತೊರವೆ ರಾಮಾಯಣ ಆಗಲಿ, ಹರಿಶ್ಚಂದ್ರ ಕವಿ ಆಗಲಿ, ಇದನ್ನೆಲ್ಲ ಅವರು ಓದ್ತಾ ಇರೋರು. ಓದ್ತಿ ರಾಗವಾಗಿ ಹಾಡ್ತಾ ಹಾಡ್ತಾ ಅದನ್ನು ವರ್ಣಿಸೋರು ಮೇಡಮ್. ಆ ವರ್ಣಿಸ್ತಾ ಇದ್ದಾಗ ಅವರು ನಮ್ಮ ಕಲ್ಪನೆಗೆ ಬಿಟ್ಟಿದ್ದ. ಅವರು ವರ್ಣಿಸ್ತಾ ಇದ್ದಾಗ ಭೀಮ ಹೀಗಿದ್ದ, ಜಾನುಬಾಹು ತುಂಬ ಎತ್ತರದವನು, ದೊಡ್ಡ ಗದೆ, ದೊಡ್ಡ ಮೀಸೆ, ಅವನು ಎದೆ ಬಿಸಿ ನಿಂತು ಗದೆನ ಎತ್ತಿ ಇಟ್ಕೊಂಡ ಹೆಗಲ ಮೇಲೆ ಅಂದಾಗ ನಮ್ಮ ಊಹೆಗೆ, ಓ ಈ ರೀತಿ ಇದ್ದೇನೋ, ಎಷ್ಟು ಅಜಾನುಬಾಹು ಅಂದಾಗ ಅದಕ್ಕೆ ನಮ್ಗೆ ಲಿಮಿಟೇ ಇಲ್ಲ. ಎಷ್ಟೇನೋ 10 ಅಡಿನ, 20 ಅಡಿನ, 30 ಅಡಿನ ಅಥವಾ ಆಕಾಶದ ಎತ್ತರನ ಅಂತ ನಮಗೆ ಅನಿಸೋದು. ಈ ರೀತಿ ಪ್ರತಿಯೊಂದನ್ನು ಅವರು ವರ್ಣನೆ ಮಾಡ್ತಾ ಇದ್ದಾಗ ಅದನ್ನ ಕೇಳಿ ಕೇಳಿ ನನ್ನ ಇಮ್ಯಾಜಿನೇಷನ್ ಅಂತೂ ನಾನು ತುಂಬ ಬೆಳೆಸ್ಕೊಳ್ತಾ ಇದ್ದೆ. ಆ ಇಮ್ಯಾಜಿನೇಷನ್ ನನಗೆ ಇದೆಲ್ಲೋ ನಾನು ನಟನ ಆಗೋದಕ್ಕೂ ಕೂಡ ಎಲ್ಲೋ ನನಗೆ ಇದು ಸ್ಫೂರ್ತಿಯನ್ನು ಕೊಡ್ತಾ ಬಂತು.
0: ಯಾವ ತಂಡಕ್ಕೆ
1: ಮೇಡಮ್? ನಾನು ಕಾಲೇಜ್ನಲ್ಲೂ ಮತ್ತೆ ಹೈಸ್ಕೂಲ್ಗಳಲ್ಲೂ ಕೂಡ ನಾಟಕ ಮಾಡಿದ್ದೆ. ಅವೆಲ್ಲ ನಮ್ಮ ಕೆ ಗುಣಣ್ಣ ಅವ್ರದ್ದು ಈ ನಾಟಕಗಳೆಲ್ಲ. ನಾನು ಹವ್ಯಾಸಿ ರಂಗತಂಡ ಅಂತ ಮೊದಲು ಬಂದಿದ್ದು ಸ್ಪಂದನಾಗೆ, ಬಿಜಯಶ್ರೀ ಸ್ಪಂದನಾಗೆ. ಅದರಲ್ಲಿ ನಾನು ಕರಿಮಾಯಿ, ಗಾಶಿರಾಮ್ ಕೊತ್ವಾಲು ಮತ್ತು ನೀಲಿ ಕುದುರೆ, ಲಕ್ಷಾಪತಿ ರಾಜನ ಕತೆ, ಈ ನಾಟಕಗಳನ್ನೆಲ್ಲ ಅದರಲ್ಲಿ ಆ ತಂಡದಲ್ಲಿ ಮಾಡಿದ್ದೀನಿ. ಅನಂತರ ನಟರಂಗ ನಮ್ಮ ಸಿ ಆರ್ ಸಿಂಹ ಅವ್ರದ್ದು, ಅವರ ನಿರ್ದೇಶನದಲ್ಲಿ ನಾನು ತಲೆದಂಡ ಅನ್ನ ಮಾಡಿದ್ದೀನಿ. ಆಮೇಲೆ ತೊಗಲಕ್ಕು ಮತ್ತು ಕಾಗನಕೋಟೆ ಈ ನಾಟಕಗಳನ್ನೆಲ್ಲ ಕೂಡ ಅಭಿನಯಿಸಿದ್ದೀನಿ. ಅಲ್ಲಿ ಎಮ್ ಎಸ್ ಸತ್ಯ ಅವ್ರದ್ದು ಮೋಟೆ ರಾಮನ ಸತ್ಯಾಗ್ರಹ, ಈ ರೀತಿ ಬಹಳಷ್ಟು ಡೈರೆಕ್ಟರ್ಸ್ ಜೊತೆ ನಾನು ನಾಟಕಗಳಲ್ಲಿ ಮಾಡಿದ್ದೀನಿ. ನನಗೆ ಅದೇ ಖುಷಿ, ಕಲಿಬೇಕು. ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಬೇರೆ ಬೇರೆ ರೀತಿ ಮೇಡಮ್, ಯಾರೊಬ್ರು ಕೂಡ ಒಬ್ರು ಹೇಳ್ಕೊಟ್ಟಾಗ ಇನ್ನೊಬ್ರು ಹೇಳ್ಕೊಡ್ತಾರೆ ಅಂತ ನನಗೆ ಅನಿಸೇ ಇಲ್ಲ ಇದುವರೆಗೂ ಕೂಡ.
0: ಸಹಜವಾಗಿ ಅಂದರೆ ವ್ಯಕ್ತಿ ವ್ಯಕ್ತಿಗೂ ಒಂದೊಂದು ಬೇರೆ ಬೇರೆ ಇಮ್ಯಾಜಿನೇಷನ್ ಅಂತ ನೀವಂದ್ರೆ, ಈಗ ಭೀಮಾ ಅಂದ ತಕ್ಷಣ ನಾನು ನನ್ನ ಇಮ್ಯಾಜಿನೇಷನ್ಗೆ ತಕ್ಕಂತೆ ಯೋಚನೆ ಮಾಡಿದ್ರೆ, ಇನ್ನೊಬ್ಬ ಒಬ್ಬ ನಿರ್ದೇಶಕ ಆತನ ತಲೆ ಒಳಗಡೆ ಬರೋದೇ ಬೇರೆ. ಹಾಗೆ ಆ ಕಲ್ಪನೆಯನ್ನು ಅವರು ಇಳಿಸ್ಬೇಕಾದ್ರೆ, ಒಂದು ಕೃತಿಗೆ ಇಳಿಸ್ಬೇಕಾದ್ರೆ ಬಹುಶಃ ಬೇರೆ ಬೇರೆ ನಾವು ನೋಡ್ತಾ
1: ಹೋಗ್ತೀವಿ. ನಾನು ಅನ್ಕೊಳ್ಳೋದು ಇಷ್ಟೇ, ಮನುಷ್ಯ ತನ್ನ ಮನಸ್ಸು, ತನ್ನ ಕಣ್ಣು ಮತ್ತು ತಕ್ಕಿವಿಯನ್ನ ತೆರ್ಕೊಂಡು ಇಟ್ಕೊಂಡಿದ್ರೆ, ಎಲ್ಲವನ್ನು ಸ್ವಾಗತಿಸ್ತಾ ಇದ್ರೆ, ವೇದದಲ್ಲಿ ಹೇಳಿದಾಗೆ ಲೆಟ್ ಗುಡ್ ಥಿಂಗ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ದ ಸೈಡ್ಸ್ ಅಂದ್ಬಿಟ್ಟು ಎಲ್ಲವನ್ನು ಕೂಡ ನಾವು ಗ್ರಹಿಸ್ತಾ ಹೋಗ್ಬೋದು.
0: ತುಂಬಾ ಖುಷಿ ಪಟ್ಟಂತಹ ಪಾತ್ರ ಯಾವುದು?
1: ಶ್ರೀರಂಗರ ಕತ್ಲೆ ಬೆಳಕು ನಾಟಕದಲ್ಲಿ ಅಲ್ಲೊಂದು ಪೊಲೀಸು ದೆಫದಾರ್ ಪಾತ್ರ ಬರುತ್ತೆ. ಅದನ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ ಅದನ್ನ. ಯಾಕೆಂದ್ರೆ ನೀವು ಕೇಳಿರ್ಬೋದು, ಆರ್ ನಾಗೇಶ್ ಅಂತ ದೊಡ್ಡ ಹೆಸರಾಂತ ರಂಗಭೂಮಿ ನಿರ್ದೇಶಕರಿದ್ದರು. ಅವರು ಒಂದ್ಸರಿ ನನ್ನ ಆ ನಾಟಕದ ಡೈರೆಕ್ಟ್ರು ಡಿ ಟಿ ಚೆನ್ನಕೇಶವ ಮೂರ್ತಿ ಅಂತ, ಅವ್ರಿಗೊಂದ್ಸರಿ ಹೇಳಿದ್ರಂತೆ. ನಾನು ನನ್ನ ಅಭಿಮಾನ ನೋಡಿದ್ಮೇಲೆ ಈ ನಾಟಕವನ್ನು ಎಷ್ಟೊಂದು ತಂಡ ಮಾಡಿದೆ, ಎಷ್ಟೊಂದು ಜನ ಮಾಡಿದ್ದಾರೆ, ಬೆನ್ಕಾದವ್ರು ಮಾಡಿದ್ದಾರೆ, ಮೈಸೂರು ರಂಗಾಯಣದವ್ರು ಮಾಡಿದ್ದಾರೆ, ಅವರಿಗೆಲ್ಲ ಪ್ರಸನ್ನ ಅವರೆಲ್ಲ ಮಾಡಿಸಿದ್ದಾರೆ. ಎಷ್ಟೊಂದು ನಾಟಕ ನಾನು ಶ್ರೀರಂಗ ಕತ್ಲೆ ಬೆಳಕು ನಾಟಕ ನೋಡಿದ್ದೀನಿ. ಆದರೆ ನಿನ್ನ ನಾಟಕದಲ್ಲಿ ಸಂಪತ್ತಿ ದೆಫೆದಾರ್ ಪಾತ್ರ ಮಾಡ್ದಂಗೆ ಬೇರೆ ಇನ್ಯಾರೂ ಮಾಡಿಲ್ಲ ಕಣೋ, ಏನೋ ಮಾಡ್ತಾರೋ ಅವನು, ಲೋ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಲ್ಲೋ ಅಂತ ನಮ್ಮ ಡಿ ಟಿ ಚೆನ್ನಕೇಶ ಮೂರ್ತಿ ಡೈರೆಕ್ಟ್ರಿಗೆ ಹೇಳಿದಾರಂತೆ ನಾಗೇಶು. ಅದಕ್ಕೆ ಅವ್ರು ಬಂದು ಅದನ್ನ ನನ್ನ ಕೈಲಿ ಹೇಳ್ತಾ, ನಾಗೇಶ್ ಕೈಲಿ ನೀನು ಒಗಡಿಸ್ಕೊಂಡ್ಬಿಟ್ರೆ ಆಯ್ತು ಸಂಪತ್, ನಿಜವಾಗ್ಲು
0: ಕ್ಯಾರೆಕ್ಟರ್ದು ಏನಾದರೂ ಒಂದೆರಡು ಡೈಲಾಗ್ ಏನಾದ್ರು ನೆನಪಿದ್ರೆ ಹೇಳ್ಬೋದಾ
1: ಮೇಡಮ್? ಅಲ್ಲಿ ಒಂದ್ಸರಿ ದೆಫದಾರ್ ಬಂದು ಆ ಚಂದ್ರನ್ನ ನೋಡ್ತಾರೆ, ಹುಣ್ಣಿಮೆ ಚಂದ್ರ ಅಲ್ಲಿ ಮೂಡಿರ್ತಾರೆ. ಆ ಚಂದ್ರನೇ ಇವ್ರನ್ನೆಲ್ಲ ಅಣಕಿಸ್ದಂಗಾಗತ್ತೆ, ಅಥವಾ ಇವರೇನೋ ಅದು ಆ ಚಂದ್ರನ ಇದಾಗಿ ಮಾತಾಡ್ತಾರೆ, ಚಂದ್ರನ ಜೊತೆ ಅವರು ಹೋಗ್ತಾರೆ. ಅದು ಅದೊಂದು ಎರಡು ಲೈನು ಹೇಳ್ಬೋದು ಅನಿಸುತ್ತೆ. ಹೌದಾ, ಸರಿ ಬರ್ತೀನಪ್ಪ ಅಂದ್ಕೊಂಡು ಹೊರಟೋಗ್ತಾರೆ ಅವರು. ಆ ಎಕ್ಸ್ಪ್ರೆಷನ್ನು, ಅದನ್ನ ನೋಡೋದು, ಅದನ್ನ ಕಲ್ಪಿಸ್ಕೊಳ್ಳೋದು ಅದೆಲ್ಲೋ ಇದೆ, ಅದು ನಿನ್ನ ಏನೋ ನಿನ್ನ ಮೇಲೆ ಏನೋ ಪರಿಣಾಮ ಬೀರ್ತಾ ಇದೆ, ಅಥವಾ ನೀನು ಅದನ್ನ ನೋಡಿ ಏನೋ ಎದುರ್ಕೊಳ್ತಾ ಇದೆಯಾ ಅನ್ನೋ ಈ ಭಾವನೆನ ನಮ್ಮ ಡೈರೆಕ್ಟರ್ ಡಿ ಟಿ ಸಿ ಅವರು ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅವರಂತೂ ನನಗೆ ತುಂಬ ಒಂಥರ ಮೆಚ್ಚಿನ ನಿರ್ದೇಶಕರು. ಯಾಕೆಂದರೆ ಅವರು ಇವತ್ತೇನೋ ಹೇಳ್ಕೊಡ್ತಾರೆ, ಅದನ್ನು ನಾನು ಕಲ್ತು ಬಂದು ನಾಳೆ ಅವ್ರ ಮುಂದೆ ಮಾಡಿದ್ರೆ

0: ಅದಕ್ಕೆ ಅದನ್ನು ಇನ್ನೂ ಪಾಲಿಶ್ ಮಾಡ್ತಾ ಹೋಗ್ತಾರೆ, ಅಂದರೆ ಪುಟುವಿಟ್ಟ ಚಿನ್ನದಂತೆ ಆಗೋ ಥರ ಅವರು ಹೇಳ್ಕೊಡ್ತಾ ಹೋಗ್ತಾರೆ. ನಾಡಿದ್ದು ಬಂದರೆ ಇನ್ನೂ ಒಂದೇನು ಎಕ್ಸ್ಪ್ರೆಷನ್ ಹೇಳ್ಕೊಡ್ತಾರೆ. ಬರೀ ನಾನು ದೆಫೆದಾರನಾಗಿ ಆ ಕೋಲಿ ಇಟ್ಕೊಳ್ಳೋದನ್ನೇ ಅವ್ರು ಎಷ್ಟು ಹೇಳ್ಕೊಟ್ಟಿದ್ರು ಗೊತ್ತಾ ಮೇಡಮ್, ಕೋಲ್ತಿದ್ರ ಜೊತೆ ನೀವು ಮಾತಾಡು ಹೀಗೆಲ್ಲ ಅವರು ತುಂಬ ಹೇಳೋರು. ಅವ್ರ ಜೊತೆ ಅದೊಂದು ಮಾಡಿದೆ. ಆಮೇಲೆ ನಾನು ಇನ್ನೊಂದು ನಮ್ಮ ಶಿವರಾಮ್ ಕಾರಂತರ ಗರ್ಭಗುಡಿನ ನಾಟಕ ಕೂಡ ಅವರೇ ನಮಗೆ ಡೈರೆಕ್ಟ್ ಮಾಡಿದ್ರು. ಅಲ್ಲಿ ಮೊನ್ನೆ ತುಂಬ ಇತ್ತೀಚೆಗೆ ರಂಗಸಂಪದದ ಸಂದರ್ಭ ನಾಟಕವನ್ನು ಅವರೇ ನನಗೆ ಡೈರೆಕ್ಟ್ ಮಾಡಿದರು. ಅದು ಮೊನ್ನೆ ಬೆಂಗಳೂರು ಹಬ್ಬಕ್ಕೆ ಜನವರಿ 10 ಆ ನಾಟಕದ ಪ್ರದರ್ಶನ ಆಯಿತು. ಅಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಅಂತ
1: ನಾನು,
0: ಆ ನಾಟಕದಲ್ಲಿ ತುಂಬ ಚೆನ್ನಾಗಿ ನನ್ನ ಪಾತ್ರ ಬಂತು, ಅಭಿನಯ ತುಂಬ ಚೆನ್ನಾಗಿ ಬಂತು ಅಂತ ಎಲ್ಲರೂ ಕೂಡ ಹೋಗ್ಲಿದ್ರು. ನಿರ್ದೇಶಕರು ಹೇಳಿದ್ರು, ಬಟ್ ನಿರ್ದೇಶಕರು ಇನ್ನೂ ತೃಪ್ತಿ ಇಲ್ಲ, ಅಂದರೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ನೀನು ಅಂತ ಹೇಳ್ತಾನೆ ಇರ್ತಾರೆ.
1: ಚಲನಚಿತ್ರ ರಂಗದಲ್ಲಿ ನೀವೇನು ಕೆಲಸ ಮಾಡಿದ್ದೀರಿ, ರಂಗಭೂಮಿಯಲ್ಲೂ ಸಾವಿರಾರು ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ, ಇಲ್ಲೂ ನಿರ್ದೇಶನ ಅಲ್ಲೂ ನಿರ್ದೇಶನ, ಆದರೆ ಟೋಟಲ್ ಆಗಿ ಒಬ್ಬ ನಿರ್ದೇಶಕನ ಕೈ ಕೆಳಗೆ ಕೆಲಸ ಮಾಡೋದು ಅನ್ನುವಾಗ ರಂಗಭೂಮಿಯ ಕೆಲಸನೇ ಬೇರೆ, ಚಿತ್ರರಂಗದ ಕೆಲಸನೇ ಬೇರೆ, ಆ ಎರಡನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಿ ನೀವು?
0: ಎರಡು ಮಾಧ್ಯಮಗಳೇ ಬೇರೆ ಬೇರೆ, ಮಾಧ್ಯಮಗಳೇ ಬೇರೆ ಬೇರೆ, ಇದರಿಂದ ಬೇರೆ ಬೇರೆ ಥರ ಇದ್ದೇ ಇರುತ್ತೆ. ಉದಾಹರಣೆಗೆ ನೋಡಿ, ಒಂದು ಯಾವುದೋ ಒಂದು ಕಾದಂಬರಿನ ಒಂದು ಚಲನಚಿತ್ರ ಮಾಡಕ್ಕೆ ಹೊರಟಾಗ ನಾವು ಆ ಕಾದಂಬರಿಯಲ್ಲಿ ಒಂದು ಪುಟಗಟ್ಟಲೆ ಏನೋ ಒಂದು ಒಂದು ದೃಶ್ಯವನ್ನು ಒಂದು ಸೀನನ್ನು ವರ್ಣಿಸಿರ್ತಾರೆ, ಅದು ನಮಗೆ ಇಲ್ಲಿ ಚಲನಚಿತ್ರದಲ್ಲಿ ಬರೀ ಒಂದೇ ದೃಶ್ಯದಲ್ಲಿ ಬಂದ್ಬಿಡುತ್ತೆ, ಒಂದು ನಿಮಿಷದಲ್ಲಿ ಅಲ್ಲಿ ಒಂದು 2-3 ಪುಟ ಇರ್ಬೋದು. ಇನ್ನು ಕೆಲವು ಕಡೆ ಅಲ್ಲಿ ಒಂದೇ ಮಾತಲ್ಲಿ ಒಂದು ಹೇಳಿರ್ತಾರೆ ಅವರೇನೋ, ಅದನ್ನು ಇಲ್ಲಿ ನಾವು ತೋರಿಸೋದಕ್ಕೆ ಮಾಧ್ಯಮದಲ್ಲಿ ಒಂದು 5-6 ಸೀನ್ಗಳನ್ನು ನಾವು ತರಬೇಕಾಗ್ಬೋದು. ಎರಡೂ ಬೇರೆ ಬೇರೆಯೇ, ಆದ್ದರಿಂದ ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಮತ್ತು
1: ಒಬ್ಬ ಕಲಾವಿದನಾಗಿ ನಿಮಗೇನಾದರೂ ಅಭಿನಯ ಎರಡು ಒಂದೇ, ಎರಡು ಅಭಿನಯನೇ ಅಂತ ಅನಿಸುತ್ತೋ ಅಥವಾ ಇಲ್ಲ?
0: ನಮಗೆ ಇಲ್ಲಿ ನಾವು ನಾಟಕಗಳಲ್ಲಿ ರಿಹರ್ಸಲ್ಲು ಸುಮಾರು ಒಂದು 20-30 30-40 ಅಥವಾ 40 ಇರ್ತೀವಿ, ಹೊಸ ನಾಟಕಗಳಾದರೆ ಅಷ್ಟು ದಿವಸ ಮಾಡ್ತೀವಿ. ಯಾಕೆ ಅಂದರೆ ಇಲ್ಲಿ ಪರ್ಫೆಕ್ಷನ್ ಬರಬೇಕು ನಮಗೆ, ನಮಗೆ ಪ್ರತಿಯೊಂದರಿಂದ ಇಷ್ಟು ಹೆಜ್ಜೆ ಆಗಬೇಕು, ನೀನು ಇಲ್ಲಿ ತಿರುಗಿ ನೋಡಬೇಕು, ಇಲ್ಲಿ ನಿಂತ್ಕೋಬೇಕು, ಇಲ್ಲಿ ತಿರುಗಿ ನೋಡಬೇಕು, ಇಲ್ಲಿ ಮಾತಾಡಬೇಕು, ಅವ್ರೇನು ಹೇಳಿದ್ರೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡಬೇಕು. ಮತ್ತೆಲ್ಲವನ್ನು ಕೂಡ ನಾವು ಆ ಕಂಟಿನ್ಯೂಟಿ ಆ ಪಾತ್ರದಲ್ಲಿ ಮುಳುಗ್ಬಿಟ್ಟು ಅದನ್ನ ನಾವು ಕಂಟಿನ್ಯೂಟಿ ಮಾಡ್ಕೊಂಡು ಬರ್ತಾನೆ ಇರ್ತೀವಿ, ಅಲ್ಲಿ ಸಲೀಸಾಗಿ ಹೋಗ್ತಾ ಇರುತ್ತೆ.
1: ಅಂದರೆ ನಿಮಗೆ ಒಂದು ಸ್ಟೇಜು, ಇಷ್ಟು ಹೆಜ್ಜೆನೇ ಹೋಗಬೇಕು, ಇಲ್ಲಿ ಎದುರು ಪಾತ್ರ ಇಲ್ಲಿ ನಿಂತಿರುತ್ತೆ, ಲೈಟು ಇಲ್ಲಿ ಬೀಳುತ್ತೆ, ಈ ತರಹದ ಎಲ್ಲ ಕ್ಯಾಲ್ಕುಲೇಷನ್ಸ್ ಕೂಡ ನಿಮಗೆ ರಂಗಭೂಮಿಯ ವೇದಿಕೆಯಲ್ಲಿ ಮಾಡಿದಾಗ ಬೇಕಾಗುತ್ತೆ. ಚಲನಚಿತ್ರ ರಂಗದಲ್ಲಿ ಅಂದರೆ ಈಗೆಲ್ಲ ಒಂದು ಹೊರಾಂಗಣ ಆಗಿರ್ಬೋದು ಅಥವಾ ಯಾವುದೋ ಒಂದು ಮಾಡುವಾಗ ನಿಮಗೆ ಈ ಆಸ್ಪೆಕ್ಟ್ಸ್ನ ಬಿಟ್ಟು ನಿರಾತಂಕವಾಗಿ ನೀವು ಅಭಿನಯ ಮಾಡ್ಬೋದು?
0: ನಿರಾತಂಕವಾಗಿ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಲ್ಲರಿಗೆ ಹೇಳ್ತಾರೆ, ಇವಾಗ ನನಗೆ ನಾನು ಸೀರಿಯಲ್ಗೆ ಹೋದಾಗ ಆ ದೃಶ್ಯ ಅವ್ರು ಹೇಳಿರ್ತಾರೆ, ದೃಶ್ಯ ಹಿಂದೆ ಏನೇನೋ ಆಗಿರ್ತದೆ ಅದೆಲ್ಲ ಹೇಳ್ಬಿಡ್ತಾರೆ ನನಗೆ, ಇದೆಲ್ಲ ಹೇಳ್ಬಿಟ್ಟು ನೀವು ಇಲ್ಲಿ ಬಂದಿರಾ, ನೀವು ನಿಮ್ಗೆ ತುಂಬ ಕೋಪದಲ್ಲಿದ್ದೀರಾ, ನೀವು ಕೋಪದಲ್ಲಿ ಇದ್ಕೊಂಡು ಮಾತಾಡಬೇಕು ಅಂದರೆ ಆ ಮೂಡಿಗೆ ಬರಬೇಕು ನಾನು. ಅವ್ರು ಹೇಳ್ತಾರೆ, ನೀವು ನೋಡಿ ತುಂಬ ಕೋಪದಲ್ಲಿದ್ದೀರಾ, ಕೋಪದಿರ ಹಾಗೆ ಕಂಟಿನ್ಯೂ ಮಾಡಿ, ಅದನ್ನ ಕ್ಯಾರಿ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾಗ ಆ ಕೋಪ ತಂದ್ಕೊಂಡು ಆಮೇಲೆ ಆ ಡೈಲಾಗ್ ಹೇಳಬೇಕಂತೆ, ಮಾತಾಡಬೇಕಾಗತ್ತೆ. ಇದು ಚಲನಚಿತ್ರದಲ್ಲಿ ಇರುತ್ತೆ,
1: ಒಂದೊಂದು ಶಾರ್ಟ್ ಓಕೆ ಮಾಡಿದಾಗ್ಲೂ ಆ ಭಾವನ ಕ್ಯಾರಿ ಮಾಡಿಕೊಂಡು ಮುಂದಿನ ಸೀನ್ಗೆ ನೀವು
0: ಹೋಗ್ಬೇಕಾಗುತ್ತೆ.
1: ಇದು ಚಲನಚಿತ್ರದಲ್ಲಿ
0: ಅಂದ್ರೆ ಆವಾಗ್ಲೇ ನಾವಲ್ಲಿ ಆವಿರ್ಭವಿಸ್ಕೊಳ್ಳೋದು.
1: ರಂಗಭೂಮಿನಲ್ಲಿ
0: ಉದ್ದಕ್ಕೂ ಹ್ಯಾಪನ್ ಆಗ್ತಾ ಹೋಗುತ್ತೆ. ಎರಡರಲ್ಲೂ ಕೂಡ ನಮ್ಮ ಭಾವಾಭಿವ್ಯಕ್ತಿಕೆ ಅಥವಾ ನಮ್ಮ ಸಂಭಾಷಣೆಗಾಗಲಿ ನಮ್ಮ ಸ್ಪಷ್ಟತೆಗಾಗಲಿ ಇದೆಲ್ಲ ಬೇಕೇ ಬೇಕು, ಅದೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ರೂಢಿಸ್ಕೊಂಡವನೇ ಉತ್ತಮ ನಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ಬೋದು.

0: ಒಂದು ಸಾಂಸ್ಕೃತಿಕ ಸಂಘಗಳಲ್ಲಿ ಕೆಲಸ ಮಾಡಿದ ಅನುಭವದಲ್ಲಿ ನೀವು ಜನರ ಅಭಿರುಚಿಯನ್ನು ಹೇಗೆ ಡಿಫೈನ್ ಮಾಡ್ತೀರಿ?
1: ಕಾರ್ಯಕ್ರಮ ನಾನು ನಮ್ಮ ಕನ್ನಡ ಸಂಘದಲ್ಲಿ ಅಥವಾ ಬೇರೆ ಹೊರಗಡೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕಾದ್ರೆ ಬಹಳ ಜನ ಅದನ್ನ ಬಂದು ನೋಡೋರು, ಮೆಚ್ಚವರು. ಆದರೆ ಅದನ್ನು ಈ ರೀತಿ ಎಲ್ಲ ಈ ರೀತಿ ಬೇಕು ಅಥವಾ ಬೇರೆ ಇದನ್ನು ಮಾಡಿ ಅಂತ ಹೇಳೋರಿದ್ದರು, ಅವಾಗ ನಾವು ಆಯ್ತಪ್ಪ ಅದನ್ನ ಮುಂದಿನ ಸರಿ ಮಾಡ್ತೀವಿ ಅಂದ್ಕೊಂಡು ಬೇರೆ ಏನೋ ನಾವು ಮುಂದಿನ ಸರಿ ಅವರಿಗೆ ಇಷ್ಟವಾದ ಕಾರ್ಯಕ್ರಮ ಅಥವಾ ಇನ್ನೊಂದೇನೋ ಬೇರೆ. ಅಭಿರುಚಿ ಅಂದ್ರ ಬಗ್ಗೆ ಹೇಳಬೇಕಾದ್ರೆ ಜನರಿಗೆ ನಮ್ಮಲ್ಲಿ ಎಲ್ರಿಗೂ ಅಭಿರುಚಿ ಇತ್ತು. ಈಗಿನ ಜನತೆ ಅಂತ ನಾನು ತೆಗೆದುಕೊಂಡ್ರೆ ಅದು ಏನು ಮಾಡೋಕ್ಕಾಗೋದಿಲ್ಲ ಮೇಡಮ್, ಯಾಕೆಂದರೆ ಗಾದೆನೇ ಇದೆ, ಕಾಲಕ್ಕೆ ತಕ್ಕಂತೆ ಬದಲಾಗುವಂಥ. ಹಾಗಾಗಿ ಈಗಿನ ಕಾಲದ ಮಕ್ಕಳು ಅಥವಾ ಈಗಿನ ಕಾಲದ ಯುವಜನತೆಯನ್ನು ತೆಗೆದುಕೊಂಡ್ರೆ ಅವರ ಟೇಸ್ಟೇ ಬದಲಾಗ್ತಾ ಇದೆ. ಯಾಕೆಂದರೆ ಅವರು ಹುಟ್ಟಿರೋ ಅಥವಾ ಅವ್ರು ಬದುಕ್ತಾ ಇರೋ ಸಮಾಜನೇ ಈ ರೀತಿ ಇದೆ.
0: ಈಗ ಥಿಯೇಟ್ರಿಗೆ ಹೋಗಲ್ಲ, ನಾಟಕಗಳಿಗೆ ಹೋಗಲ್ಲ ಇವತ್ತಿನ ಯುವಜನತೆ ಅನ್ನೋಂಥ ಒಂದು ಅಪವಾದ ಏನಿದೆ, ಇದನ್ನು ಒಪ್ತೀರಾ ಸಂಪತ್ ಅವರೇ ನೀವು?
1: ಮೇಡಮ್ ಇಲ್ಲ, ಬರ್ತಾರೆ. ಯಾಕೆಂದರೆ ನಾವು ಬಹಳಷ್ಟು ನಾಟಕಗಳನ್ನು ಮಾಡಿದಾಗ ಅಥವಾ ನಾವೇ ನೋಡಿದಾಗ ಕೆಲವು ಹೊಸ ನಾಟಕಗಳು ಅಥವಾ ಏನೋ ಒಂದು ಹೊಸತನ ಇದೆ ಅಂದಾಗ ಜನ ತುಂಬಿರ್ತಾರೆ, ಅದಕ್ಕೆ ತುಂಬಿರ್ತಾರೆ. ಆದರೂ ಮುಂಚೆಯಷ್ಟು ಇಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವು 60-70 ದಶಕದಲ್ಲಿ ನಾಟಕಗಳಿಗೆ ಕಲಾಕ್ಷೇತ್ರದಲ್ಲಿ ಹೌಸ್ಫುಲ್ ಬೋರ್ಡ್ ಆಗ್ತಾ ಇದ್ವಿ, ಮತ್ತು ಮುಂಗಡ ಬುಕ್ಕಿಂಗ್ಗೆ ಜನ ಕ್ಯೂ ನಿಂತ್ಕೊಂಡು ಬಂದು ತಗೊಳ್ತಾ ಇದ್ರು ಟಿಕೆಟ್ಗಳನ್ನು. 2-3 ದಿವಸಕ್ಕೆ ಮುಂದಿನ 2 ದಿವಸಕ್ಕೆ ಮೂರು ದಿವಸಕ್ಕೆ ಅದು ಪರವಾಗಿಲ್ಲ, ನಾಡಿದ್ದು ಇದೆಯಾ ಕೊಡಿ ಅಂತ ಅನ್ನೋರು. ಈಗ ಆ ಮಟ್ಟದ ಬುಕ್ಕಿಂಗ್ ಅದೆಲ್ಲ ಇಲ್ಲದೆ ಇದ್ದರು ಮತ್ತೆ
0: ಕಾರಣ ಏನಿದೆ ಅನ್ಸುತ್ತೆ. ಈಗ ಇವತ್ತಿನ ಈ ರಂಗ ತಂಡಗಳಾಗಿರ್ಬೋದು ಅಥವಾ ಚಲನಚಿತ್ರಗಳಾಗಿರ್ಬೋದು, ಇವತ್ತಿನ ಅಭಿರುಚಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೇನು ಬೇಕು ಅದನ್ನ ಇವ್ರು ಕೊಡ್ತಾ ಇಲ್ಲ ಅಂತಾನು ಅನ್ಸುತ್ತಾ?
1: ಕೊಡ್ತಾ ಇಲ್ಲ ಅಂತ ಅಲ್ಲ ಮೇಡಮ್, ಅದೇನು ಅಂದ್ರೆ ಈಗಿನ ಜನಗಳಿಗೆ ಇವಾಗ ನೋಡಿ, ನಮಗಾದ್ರೆ ಬರೀ ಅವಾಗ ಬರೀ ನಾಟಕ ಇತ್ತು ಅಥವಾ ಬಿಟ್ಟರೆ ಚಲನಚಿತ್ರ ಇತ್ತು, ಏನೋ ಇಲ್ಲ ಚಲನಚಿತ್ರಕ್ಕೆ ಹೋಗ್ತಾ ಇಲ್ಲ ನಾಟಕ ಹೋಗ್ತಾ ಇದೀವಿ ಅಷ್ಟೇ. ಆದರೆ ಈಗಿನ ಮಕ್ಕಳಿಗೆ ವೈವಿಧ್ಯತೆ ಹಲವಾರು ಇದೆ, ಅವ್ರಿಗೆಲ್ಲವೂ ಆಯ್ಕೆಗಳು ಜಾಸ್ತಿ ಇದೆ. ಹಾಗಾಗಿ ಅವರಿಗೆ ಇದಕ್ಕೆ ಬರಬೇಕು ಅಂತಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಇವಾಗ ಸಿನಿಮಾಗೆ ಬರೋರು ಕೂಡ ಸಿನಿಮಾಗಳನ್ನ ವೀಕೆಂಡನ್ನು ಅಥವಾ ಡೈಲಿ ಮನೇಲಿ ಕೂತ್ಕೊಂಡು ದೂರದರ್ಶನದಲ್ಲಿ ನೋಡ್ಕೊಳ್ತಾರೆ ಅವರು. ಮತ್ತು ಇನ್ನೊಂದು ನನಗೆ ಅನಿಸೋದೇನು ಅಂದರೆ, ಭಾಳಷ್ಟು ಒಳ್ಳೆಯ ನಾಟಕಗಳು ಇತ್ತೀಚೆಗೆ, ಹೊಸ ನಾಟಕಗಳು, ಒಳ್ಳೆ ನಾಟಕಗಳು, ಹೊಸ ನಾಟಕಗಳು ಬರ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಬಹಳ ನಮ್ಮ ಹಿಂದೆ ಹೇಗೆ ನಮ್ಮ ಕಂಬಾರ ಆಗಲಿ, ಕನ್ನಡ ಆಗಲಿ, ಇಷ್ಟು ಬೇಗ ಬೇಗ ಹೊಸ ಥರ ನಾಟಕಗಳು ಅಥವಾ ಯಾರೇ ಆಗಲಿ ಬಹಳಷ್ಟು ಜನ ಬರೀತಾ ಇದ್ದಾರೆ. ಅವಾಗ ಜಡಭರತರಾಗಲಿ, ನಮ್ಮ ಚಂದ್ರಶೇಖರ ಪಾಟೀಲ್ ಆಗಲಿ, ಇವರೆಲ್ಲ ಹೊಸ ಹೊಸ ನಾಟಕಗಳು ಭಾಳಷ್ಟು ಕೊಡ್ತಾ ಇದ್ರು, ನಾವೆಲ್ಲ ಅದನ್ನು ಆಡ್ತಾ ಇದ್ವಿ. ಇತ್ತೀಚೆಗೆ ಅತಿ ಹೊಸ ನಾಟಕಗಳು ಬರ್ತಾ ಇರೋದು ಕಡಿಮೆ ಅನಿಸುತ್ತೆ. ಆದರೂ ನಮ್ಮ ಯುವಜನರು ಬಹಳ ಬುದ್ಧಿವಂತರಿದ್ದಾರೆ, ಅವರೆಲ್ಲ ಭಾಳಷ್ಟು ಕೆಲವು ಸಣ್ಣ ಕಥೆಗಳನ್ನ ಅದನ್ನೆಲ್ಲ ರೆಮಟೈಸ್ ಮಾಡಿಕೊಂಡು, ಈಗ ಹೊಸದೇನ ಅವ್ರ ಕಥೆನ ಅಥವಾ ನಮ್ಮ ಶ್ರೀನಿವಾಸ ವೈದ್ಯ ಅವ್ರ ಕಥೆನ ಇದನ್ನೆಲ್ಲ ಕೂಡ ರೆಮಟೈಸ್ ಮಾಡಿಕೊಂಡು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಮತ್ತು ಕೆಲವರು ಬುದ್ಧಿವಂತರಿದ್ದಾರೆ, ಅವರೇ ಬರೀತಾ ಇದ್ದಾರೆ ನಾಟಕಗಳನ್ನು ಕೂಡ, ಅವೆಲ್ಲ ಕೂಡ ಚೆನ್ನಾಗಿ ಬರ್ತಾ ಇವೆ.
0: ಆಮೇಲೆ ಕೆಲವರು ತಂಡಗಳನ್ನು ಕಟ್ಕೊಂಡು ಚಲನಚಿತ್ರಗಳನ್ನೇ ನಿರ್ಮಾಣ ಮಾಡ್ತಾ, ಕ್ರೌಡ್ ಫಂಡಿಂಗ್ ಮಾಡ್ತಾ,
1: ಹೌದು,
0: ಬೇರೆ ಬೇರೆ ರೀತಿಯಲ್ಲಿ ಅವರು ಒಂದೊಂದು ತಮ್ಮ ಛಾಪನ್ನ ಹೊಸ ರೀತಿಯಲ್ಲಿ ಮಂಡಿಸ್ತಾ ಇರೋದನ್ನು ನಾವು ನೋಡ್ತೀವಿ.
1: ಹೌದು, ಖಂಡಿತ
0: ಪ್ರಯೋಗಶೀಲತೆ ಇವತ್ತು ಚಿತ್ರರಂಗದಲ್ಲಿ ಬಹಳ
1: ನಡೆದಿದೆ. ಹೌದು, ಯಾಕೆಂದರೆ ಯಾವುದೇ ಮನುಷ್ಯನಲ್ಲಿ ಅದು ಒಂದು ಹವ್ಯಾಸ ಅಥವಾ ಒಂದು ಒಳಗಡೆ ಆ್ಯಕ್ಟಿಂಗ್ ಅಥವಾ ಸಾಂಸ್ಕೃತಿಕ ಅನ್ನೋದು ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ, ಅದನ್ನು ಅವನು ಹೊರತರಬೇಕಷ್ಟೇ.
0: ಇನ್ನೊಂದು ನಿಮ್ಗೆ ಇಷ್ಟವಾದ ಹಾಡನ್ನು ಕೇಳೋಣ. ಯಾವ ಹಾಡು?
1: ಬಾನಿಗೊಂದು ಎಲ್ಲಿ ಎಲ್ಲಿದೆ ಪ್ರೇಮದ ಕಾಣಿಕೆ ಅನ್ಸುತ್ತೆ, ಆ ಹಾಡನ್ನು ಕೇಳೋಣ ಮೇಡಮ್.

0: ಇವತ್ತಿನ ಯೂತ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಂಪತ್ ಅವರೇ. ಈ ಇಮ್ಯಾಜಿನೇಷನ್ ಅಂತ ನೀವೊಂದು ಪದ ಬಳಸಿದ್ರೆ ಕಲ್ಪನಾಶೀಲತೆ, ಆದ್ರೆ ಇವತ್ತು ಬಹುತೇಕ ಬಾರಿ ಸ್ಕ್ರೀನ್ ಮುಂದೆ ಯುವಕರು ಕೂತ್ಕೋತಾ ಇದ್ದಾರೆ, ಹಾಗಾಗಿ ಇವರ ಒಂದು ಇಮ್ಯಾಜಿನೇಷನ್ ಕಲ್ಪನಾಶೀಲತೆಗೆ ಒಂದು ಧಕ್ಕೆ ಆಗ್ತಿದೆ ಅಂತ ಏನಾದ್ರು ಅನ್ಸುತ್ತಾ?
1: ಖಂಡಿತ, ನನಗಂತೂ ಅನ್ಸುತ್ತೆ. ಯಾಕೆಂದ್ರೆ ಅವರು ತಮ್ಮ ಲಿಮಿಟೇಷನ್ ಅದ್ಬಿಟ್ಟೆಲ್ಲೂ ಹೊರಗಡೆ ಹೋಗ್ತಾನೆ ಇಲ್ಲ, ಅಷ್ಟನ್ನೇ ಲಿಮಿಟ್ ಮಾಡ್ಕೊಂಬಿಡ್ತಾ ಇದ್ದಾರೆ. ತಮ್ಮ ಕಲ್ಪನಾಶಕ್ತಿ ಕೂಡ ಇದು ಹೀಗೆ ಇರ್ಬೋದು, ಇದಿಷ್ಟೇ ಇರ್ಬೋದು ಅಂತ ಅನ್ಕೊಂಡ್ಬಿಡ್ತಾ ಇದ್ದಾರೆ. ಅರೆ, ಅದಲ್ಲ, ಅದು ಬಹಳ ದೊಡ್ಡ ವ್ಯಾಪ್ತಿ ಉಳ್ಳುವಂಥದ್ದು. ಅದು ಇಟ್ಸ್ ಕ್ಯಾನ್ವಸ್ ಇಸ್ ಸೋ ಬಿಗ್. ಆದ್ದರಿಂದ ನಾನು ಹೇಳೋದು ನಮ್ಮ ಯುವಜನತೆಗೆ ಅಥವಾ ಸಣ್ಣ ಮಕ್ಕಳಿಗೆಲ್ಲ, ಅದನ್ನೆಲ್ಲ ಬಿಟ್ಟು ಹೊರಬನ್ನಿ. ನೀವು ನಮ್ಮ ಶಿವರಾಮ್ ಕಾರಂತ ಹೇಳ್ತಾ ಇದ್ದಾಗೆ, ನೀವು 10ನೇ ವಯಸ್ಸಿನವರೆಗೂ 11ನೇ ವಯಸ್ಸಿನವರೆಗೂ ಹುಡುಗರನ್ನ ನೀವು ಆಟಪಾಠಗಳ ಮೂಲಕ ಅವ್ರಿಗೆ ಕಲಿಸ್ತಾ ಹೋಗಿ ಅಂತ ಹೇಳೋರು. ಅದೇ ಇಂದಿನ ಈ ವೇಗ ಮತ್ತು ಪ್ರತಿಯೊಂದು ಟೆನ್ಷನ್ ಮತ್ತು ಎಲ್ಲವನ್ನು ಮಾಡಿ ಮುಗಿಸ್ಬೇಕು, ಎಲ್ಲವನ್ನು ಕಲ್ತ್ಕೋಬೇಕು. ನಾನು ನೋಡಿರೋ ಹಾಗೆ ಈಗ ಹಿಂದಿನ ಕಾಲದಲ್ಲೆಲ್ಲ 4 ಜನ ಮಕ್ಕಳು ಇರ್ತಾರೆ, ಇವಾಗ ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು. ಈಗಿನ ಕಾಲದಲ್ಲಿ ಒಂದೇ ಮಗು ಇಟ್ಕೊಂಡು ಒಂದೇ ಮಗು ಎಲ್ಲವನ್ನು ಕಲೀರಿ ಅಂತ ತಂದೆ ತಾಯಿಗಳು ಅಪೇಕ್ಷಿಸ್ತಾವೆ. ಹಾಗಾಗಿ ಅದು ಅವ್ರ ಮೇಲೆ ಭಾರ ಕೂಡ. ಹಾಗೆ ಆದರೂ ಇತ್ತೀಚೆಗೆ ಭಾಳ ಕಾಂಪಿಟೇಷನ್ ಭಾಳಷ್ಟು ಇರೋದ್ರಿಂದ ಆ ಮಕ್ಕಳಿಗೆ ಅದು ಹೊರೆಯಾಗಿಯೇ ಪರಿದಿರುತ್ತೆ. ಮತ್ತು ಅವರಲ್ಲಿ ಇದು ಏನಾಗ್ತಾ ಇದೆ ಅಂದರೆ, ಒಂಥರ ಸ್ನೇಹಪೂರ್ಣ ವಾತಾವರಣವನ್ನು ಮೂಡಿಸ್ತಾ ಇಲ್ಲ ಅಂತ ನನಗೆ ಅನಿಸುತ್ತೆ. ಅವರಲ್ಲಿ ನೋಡು, ಅವ್ನು ತೊಗೊಂಡ ನಾನು ಅಷ್ಟು ತೊಗೊಳ್ಳೇಬೇಕು ಅಂದಾಗ ಎಲ್ಲೋ ಒಂಥರ ಆರೋಗ್ಯಕರವಾದ ಸ್ಪರ್ಧೆ ಅಲ್ಲ ಅದು ಅಂತ ನನಗೆ ಅನಿಸುತ್ತೆ. ಒಂಥರ ದ್ವೇಷ ಇದೆ, ಅವ್ನು ಮಾಡ್ದ ನಾನು ಮಾಡಬೇಕು, ಅವ್ರ ಮಗ ಮಾಡಿದ ನಮ್ಮ ಮಗ ಮಾಡಬೇಕು. ಹಾಗಾಗಿ ನಿನ್ನ ಮಕ್ಕಳು ಅಷ್ಟು ಸಮಾಧಾನಿಗಳಾಗಿರಲ್ಲ ಅಥವಾ ಹೇಳಿದನ್ನು ಕೇಳ್ತುಕೊಳ್ಳಲ್ಲ, ಮಾತು ಮುಂಚರಿಯಾಗೋದು, ಇದೆಲ್ಲ ಕೂಡ ಅವರ ಜೀವನ ಶೈಲಿಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಮೇಡಮ್,
0: ನಿರ್ದೇಶನ ಕೂಡ ಮಾಡಿದಿರಾ ಅಲ್ವಾ ಸಂಪತ್ ಅವರು? ನಿಮ್ಮ ನೀವೇ ನಿರ್ದೇಶನ ಮಾಡಿದಾಗ ಹೇಗನ್ಸುತ್ತೆ ನಿಮಗೆ? ಬೇರೆ ನಿರ್ದೇಶಕರ ಜೊತೆಗೆ ನೀವು ಒಬ್ಬ ನಟನಾಗಿ ಕೆಲಸ ಮಾಡುವಾಗಲೂ, ನೀವು ನಿರ್ದೇಶನ ಮಾಡುವಾಗಲೂ?
1: ಮೇಡಮ್, ನಾನು ನಿರ್ದೇಶನ ಮಾಡೋಗ್ಲು ಒಂಥರ ಖುಷಿ ಅನಿಸುತ್ತೆ. ಅದನ್ನು ಏನೋ ಅವ್ರಿಗೆ ನಟನೆ ಎಲ್ಲ ಪಟ್ಟುಗಳನ್ನ ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತಾ ಹೋಗೋಕ್ಕೆ, ನಾನು ಆ್ಯಕ್ಟ್ರಸ್ಗೆ ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ ಆ್ಯಕ್ಟರ್ಗಳಿಗೆ ನಟರುಗಳಿಗೆ. ಬಟ್ ಭಾಳಷ್ಟು ಜನ ಅದು ಸುಲಭವಾಗಿ ಒಂದು ದಿವಸದಲ್ಲಿ ಬರೋವಂಥದ್ದಲ್ಲ ಮೇಡಮ್ ಯಾವುದು ಕೂಡ. ಇನ್ಫ್ಯಾಕ್ಟ್ ನಾನು ಹೇಳಿದ ಎನಿ ವಿದ್ಯೆ ಆಗಲಿ ಯಾವುದು ಕೂಡ ನಮಗೆ ಒಂದ್ಸರಿ ಹೇಳಿದಾಗ ಒಂದ್ಸರಿ ಮಾಡಿದಾಗ ಬರೋವಂಥದ್ದಲ್ಲ. ಅದಕ್ಕೆ ನಿರಂತರ ಪರಿಶ್ರಮ ಬೇಕು, ಅಭ್ಯಾಸ ಬೇಕು. ಮತ್ತು ನನಗೆ
0: ನಿಮ್ಮ ತೃಪ್ತಿಗೆ ಕಲಾವಿದರು ಮಾಡೋವರೆಗೂ ಬಿಡದೆ ಮಾಡಿಸ್ತೀರ? ನೀವು
1: ಮಾಡಿಸ್ತೀನಿ, ಬಟ್ ಭಾಳಷ್ಟು ಜನ ಅದಕ್ಕೆ ಬರೋಲ್ಲ. ಯಾಕೆಂದರೆ ಆವಾಗ ಏನು ಮಾಡ್ತೀವಿ ನಾವು, ಇಂದಿನ ಯುಗದಲ್ಲಿ ಹೋಗಪ್ಪ ನೀ ಎಷ್ಟು ಮಾಡ್ತೀವಿ ಅಷ್ಟೇ ಮಾಡು ಅಂತ ಅಂದ್ಬಿಡ್ತೀವಿ. ಅದೇನು ಅಂದರೆ ಅವನು ನಾನು ಹೇಳಿದ್ದನ್ನ ಅರ್ತ್ಕೊಂಡು ಅವ್ನು ಚೆನ್ನಾಗಿ ಮಾಡ್ದ, ಅದನ್ನ ಅವನು ಆ ಮಟ್ಟಕ್ಕೆ ಮಾಡ್ದ ಅಂದರೆ ನಾನು ಖುಷಿಯಾಗಿ ನಾನು ಇನ್ನೂ ಒಂಚೂರು ಫರ್ದರ್ ಹೇಳ್ಕೊಡ್ತೀನಿ ಅವ್ರಿಗೆ. ಅದೇ ನಾನು ಆಗಲೇ ಹೇಳಿದಾಗೆ ಅವನ ತಿದ್ದಿ ತಿದ್ದಿ ಮತ್ತೆ ಅವನ ತಿದ್ದಿ ತೀರ್ತಾ ನಾವು ಹೋಗ್ಬೋದು. ಆದರೆ ಅವರು ಅಷ್ಟನ್ನೇ ನಾನು ಹೇಳ್ದಷ್ಟನ್ನೇ ಕೊಡೋದಕ್ಕೆ ಅಸಮರ್ಥರಾದಾಗ, ಅದನ್ನೇ ಮಾಡೋದಕ್ಕೆ ಅಸಮರ್ಥರಾದಾಗ, ಅಯ್ಯೋ ಇನ್ನು ಹಣೆ ಬರೋಣ ಇಷ್ಟು ಅವ್ನು ಕಲ್ತ್ಕೊಳ್ತಾನೆ ಇರಲ್ಲ, ಸಾಕು ಇಷ್ಟು ನನಗೆ ಸಾಧಾರಣ ಮಟ್ಟಕ್ಕೆ ಬರಲಿ ಅನ್ನೋ ಥರ ಕೆಲಸ ರೀ ಅನಿಸುತ್ತೆ. ಆದರೆ ಕೆಲವು ನಟರು ಇದ್ದಾರೆ ನಾವು ಹೇಳ್ಕೊಟ್ಟು ಕಲ್ತ್ಕೊಳ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತವ್ನು ಕಂಡಾಗ ಖುಷಿಯಾಗುತ್ತೆ, ಬಂದಟ್ಟಿ ಪ್ರೋತ್ಸಾಹ ಅನಿಸುತ್ತೆ, ಅದನ್ನ ಮಾಡ್ತಾ ಇದ್ದೀವಿ. ಇದು ಇನ್ನು ಈ ರೀತಿ ನನಗೆ ಮಕ್ಕಳ ನಾಟಕದಲ್ಲಿ ತೊಡ್ಕೊಳ್ಳೋದಕ್ಕೆ ತುಂಬ ಆಸೆ ಇದೆ. ಯಾಕೆಂದರೆ ನಾನು ಪ್ರೇಮಕರಂತ್ ಮತ್ತು ಬಿವಿ ಪ್ರೇಮಕರಂತರು ಬೆನಕ ಮಕ್ಕಳ ನಾಟಕ ಕೇಂದ್ರ ಅಂತ 1980 ಸ್ಥಾಪಿಸಿದ್ರು. ಸುಮಾರು ಈಗ 39 ವರ್ಷ ಅದು, 39 ವರ್ಷದಿಂದ ನಾನು ಅದ್ರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ. ಅವ್ರು ಪ್ರೇಮಕರಂತು ಸೆಕ್ರೆಟರಿ ಆಗಿದ್ದರು, ನಾನು ಟ್ರೆಷರರ್ ಆಗಿದ್ದೆ. ಈಗ ಪ್ರೇಮಕಾರಂತರು ಹೋದ್ಮೇಲೆ ನಮ್ಮ ಕಟ್ಟೆ ರಾಮಚಂದ್ರ ಅವರು ಕೂಡ ಚಲನಚಿತ್ರ ಹಿರಿಯ ಚಲನಚಿತ್ರ ನಿರ್ದೇಶಕರು ನಟರು, ಅವರು ಅದರ ಸೆಕ್ರೆಟರಿ ಆಗಿದ್ದಾರೆ. ಪ್ರತಿ ವರ್ಷ ನಾವು ಸಮ್ಮರಲ್ಲಿ ಬೇಸಿಗೆಗೆ ಕಾಲದಲ್ಲಿ ಬೇಸಿಗೆ ರಂಗಶಿಬಿರಗಳನ್ನ ಮಾಡ್ತಾ ಇದ್ವಿ. ದೊಡ್ಡ ದೊಡ್ಡ ನಾಟಕಗಳು ಅಲಿಬಾಬಾ ಆಗಲಿ, ಮತ್ತು ನಮ್ಮ ಕಂಬಾರರು, ಆಮೇಲೆ ನಮ್ಮ ಅಳಿಲು ರಾಮಾಯಣ ಆಗಲಿ, ಇದೆಲ್ಲವನ್ನು ಕೂಡ ನಾವು ಭಾಳಷ್ಟು ಮಾಡಿದ್ದೀವಿ. ಈಗ ಅದನ್ನೇನು ಮಾಡ್ತಾ ಇದ್ದೀವಿ, ಈಗ ಬೇಸಿಗೆ ಶಿಬಿರಗಳು ಎಲ್ಲ ಕಡೆ ನಾಯಿಕೊಡಗಳಂತೆ ಹುಟ್ಕೊಳ್ತಾ ಇರೋದರಿಂದ ನಾವು ಬೇಸಿಗೆ ಸಮಯದಲ್ಲಿ ಮಾಡೋದು ನಿಲ್ಲಿಸಿ ಈಗ ಯಾವುದಾದ್ರು ಸ್ಕೂಲ್ಗೆ ಹೋಗಿ ಆ ಶಾಲೆನ ನಾವು ತೆಗೆದುಕೊಂಡು ಶಾಲೆ ಮಕ್ಕಳಿಗೆ ನಾವು ಅದನ್ನ ಕಲಿಸಿ ಮಾಡಿಸ್ತಾ ಇದ್ದೀವಿ. ಪ್ರತಿ ದಿವಸ ಶಾಲೆ 3:30 ಬಿಟ್ಟರೆ 3:00-5:30 ತನಕ ನಾವು ಆ ಶಾಲೆ ಮಕ್ಕಳಿಗೆ ಆಸಕ್ತಿ ಇರೋರಿಗೆಲ್ಲ ಸೇರಿಸ್ಕೊಂಡು ಒಂದು ನಾಟಕವನ್ನು ಅವ್ರಿಗೆ ಹೇಳಿಕೊಟ್ಟು ರಂಗದ ಎಲ್ಲ ಆಯಾಮಗಳನ್ನ ಅವ್ರಿಗೆ ಕಲಿಸಿ ಒಂದು ಒಳ್ಳೆ ನಾಟಕವನ್ನು ತಯಾರು ಮಾಡಿ
0: ಬೇಸಿಕ್ಕಾಗಿ ರಸಗ್ರಹಣವನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅನ್ನೋಂಥ
1: ಹೌದು ಅದನ್ನೆಲ್ಲ ಹೇಳ್ಕೊಡ್ತೀವಿ ನಾವು ಶಿಬಿರದಲ್ಲಿ ಮಕ್ಕಳಿಗೆ ಎಲ್ಲವನ್ನು ಹೇಳ್ಕೊಡ್ತೀವಿ. ಇಂದಿನ ಭಾಳಷ್ಟು ನಟರುಗಳು ಒಳ್ಳೆ ಒಳ್ಳೆ ನಟರುಗಳು ಏನಿದ್ದಾರೆ ಅವರೆಲ್ಲ ಕೂಡ ನಮ್ಮ ಬೆನಕ ಮಕ್ಕಳ ನಾಟಕ ಕೇಂದ್ರದಿಂದನೇ ಬಂದಿರೋರು ಭಾಳಷ್ಟು ಜನ. ಉದಾಹರಣೆಗೆ ನಮ್ಮ ಪವನ್ ಆಗಲಿ, ವಿಕ್ರಮ್ ಆಗಲಿ, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಆಗಲಿ, ನಂಜುಂಡ ಅಂತ ಇನ್ನೊಬ್ಬ ಇದ್ದಾನೆ ಅವನಾಗಲಿ, ಅಲ್ಲಿ ವಿದ್ಯಾ ಆಗಲಿ, ಶ್ರೀನಾಥ್ ಅವರೆಲ್ಲ ಹಾಡ್ತಾ ಇದ್ದಾರೆ ನಮ್ಮ ಬೆನಕ ಮಕ್ಕಳ ನಾಟಕ ಕೇಂದ್ರದಲ್ಲಿ. ಅವರೆಲ್ಲರೂ ಕೂಡ ಇಂದು ಬಹಳ ಅವರ ಕ್ಷೇತ್ರಗಳಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ, ಆ ಹೆಮ್ಮೆ ಇದೆ. ಆಮೇಲೆ ಮಕ್ಕಳ ಜೊತೆ ಮಾಡ್ತಾ ಮಾತ್ರ ನಮಗೆ ಬಹಳ ಆನಂದ

0: ಸುಚಿತ್ರ ಸಾಂಸ್ಕೃತಿಕ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡಿದ್ದೀರಿ. ಸುಚಿತ್ರಾಗೂ ಮತ್ತೆ ಚಲನಚಿತ್ರ ರಂಗಕ್ಕೂ ಈ ರಂಗ ತರಬೇತಿಗಳಾಗಿರ್ಬೋದು, ಆಮೇಲೆ ರಂಗ ಪ್ರದರ್ಶನಗಳು, ಚಿತ್ರ ತರಬೇತಿಗಳು, ಚಿತ್ರ ಪ್ರದರ್ಶನಗಳು, ಇದನ್ನೆಲ್ಲ ಸುಚಿತ್ರ ತುಂಬಾ ಮಾಡ್ತಾ ಇದೆ. ಆಮೇಲೆ ನಿರ್ದೇಶಕರ ಜೊತೆಗೆ ಸಂವಾದ ಆಗಿರಬಹುದು, ಚಲನಚಿತ್ರ ರಂಗ ಮತ್ತು ಸುಚಿತ್ರದಂತಹ ಸಂಸ್ಥೆ, ಈ ಒಡನಾಟದ ಬಗ್ಗೆ ಏನು ಹೇಳ್ತೀರಿ?
1: ಬಟ್ ನಾನು ಮೊದಲು ಕಮಿಟಿ ಮೆಂಬರ್ ಆಗಿದೆ. ಕಮಿಟಿ ಮೆಂಬರ್ ಆಗಿದ್ದರಿಂದ ಹೆಚ್ಚು ಆ ಕೆಲಸಗಳಲ್ಲಿ ನಾನು ತೊಡಗಿಕೊಳ್ಳಬೇಕಾಗಿ ಬರ್ತಾ ಇತ್ತು. ಈ ಫಿಲಮ್ ಸಂಸ್ಥೆಗಳು ಯಾಕೆ ಬೇಕು ಅಂದರೆ, ನಾವು ಜಗತ್ತಲ್ಲಿ ಬಹಳಷ್ಟು ಅದ್ಭುತವಾದ ಚಿತ್ರಗಳು ತಯಾರಾಗುತ್ತವೆ ಮೇಡಮ್. ನಿಜವಾಗಲೂ ಈಗ ನಮ್ಮ ದೇಶದಲ್ಲೇ ಬರೀ ಕನ್ನಡದಲ್ಲೇ ಸುಮಾರು 200 ಹೆಚ್ಚು ಚಿತ್ರಗಳು ತಯಾರಾಗುತ್ತೆ. ಅದಕ್ಕೆ ಎಲ್ಲ ಇಂಡಿಯನ್ ಭಾಷೆಗಳು ಅಂದ್ಕೊಂಡು ಸುಮಾರು 1,000-3,000 ತಯಾರಾಗ್ಬೋದೇನೋ. ಆದರೆ ಇಡೀ ಜಗತ್ತು ತಗೊಂಡಾಗ ಬಹಳಷ್ಟು ಫಿಲಮ್ಸ್ ಇರುತ್ತೆ, 1 ತಯಾರಾಗೋದು. ಬಹಳಷ್ಟು ಗ್ರೇಟ್ ಫಿಲಮ್ಸ್ ಇರುತ್ತೆ, ಗ್ರೇಟ್ ಡೈರೆಕ್ಟರ್ಸ್ ಇರ್ತಾರೆ. ನಮಗೆ ಈ ಚಿತ್ರ ಸಮಾಜದಲ್ಲಿ ನಾವಿದ್ದೆ, ಸುಚಿತ್ರ ಚಿತ್ರ ಸಮಾಜದಿಂದಾಗಿ ನನಗೆ ಬಹಳಷ್ಟು ಒಳ್ಳೊಳ್ಳೆ ಫಿಲಮ್ಸ್ನ ನೋಡೋದಕ್ಕೆ ನಮಗೆ ಸಿಕ್ತು. ಆಗ ನಾವು ಫಿಲಮ್ ಅಪ್ರಿಷಿಯೇಷನ್ ಕೋರ್ಸ್ ಎಲ್ಲ ಮಾಡ್ತಾ ಇದ್ವಿ. ಅದನ್ನ ಒಂದು ಒಳ್ಳೆ ಚಿತ್ರ ಬಂದರೆ ಅದನ್ನ ಹೇಗೆ ನಾವು ನೋಡ್ಬೋದು, ಅದನ್ನು ನೋಡೋ ರೀತಿ ಏನು, ಒಂದು ಉತ್ತಮ ಚಲನಚಿತ್ರ ಕೂಡ ಒಂದು ಬಹಳ ಪ್ರಬಲವಾದ ಮಾಧ್ಯಮ ಅದು. ಮತ್ತೆ ಅದು
0: ವಿಶ್ವದ ಅನೇಕ ಅತ್ಯುತ್ತಮ ಅಂಶಗಳನ್ನು ನೋಡುವಂತಹ ಸಾಧ್ಯತೆ ಈ ಸುಚಿತ್ರ ಅಂತಹ
1: ಸಂಸ್ಥೆಗಳಿಂದ ಸಾಧ್ಯ ಆಗುತ್ತೆ. ಹೌದು, ಯಾಕೆಂದ್ರೆ ಅದೆಲ್ಲ ಹೊರಗಡೆ ಎಲ್ಲೂ ಪ್ರದರ್ಶನಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇಂಥ ಚಿತ್ರ ಸಮಾಜದಲ್ಲಿ ನಾವು ನೋಡ್ಬೋದು.
0: ನೀವು ಈಗ ಹೊರಗಡೆ ಎಲ್ಲೂ ಬರೋದಿಲ್ಲ ಅಂದ್ರೆ, ನೀವು ಮಾಡಿದಂತಹ ಒಂದು ಅಕ್ಕಮ್ಮನ ಭಾಗ್ಯ ಅನ್ನೋ ಚಿತ್ರ ಹೇಳಿದ್ರಿ, ಆ ಚಿತ್ರ ಕೂಡ ಈಗ ಹೊರಗೆಲ್ಲೂ ಇನ್ನೂ ಬಂದಿಲ್ಲ.
1: ಹೌದು,
0: ಆದ್ರೆ ಅನೇಕ ಕಡೆ ಈ ತರ ಚಿತ್ರೋತ್ಸವಗಳಲ್ಲಿ ಅದು ಪ್ರದರ್ಶನಗೊಂಡು ಬಹಳ ಮೆಚ್ಚುಗೆ ಗಳಿಸಿ ಅದರಲ್ಲಿನ ನಿಮ್ಮ ಪಾತ್ರಕ್ಕೂ ಬಹಳ ಪ್ರಶಂಸೆ ಬಂದಿದೆ.
1: ಹೌದು ಮೇಡಮ್, ಅದು ತಾರಸುವರ ಕಾದಂಬರಿ ಆಧರಿಸಿದ ಚಿತ್ರ. ಇತ್ತೀಚೆಗೆ ಸುಮಾರು 15-17 ತಾರಸುವರ ಕಾದಂಬರಿ ಆಧರಿಸಿದ ಚಿತ್ರಗಳ್ಯಾವುದೂ ಬಂದಿರಲಿಲ್ಲ. ಇದನ್ನು ನನ್ನ ಸ್ನೇಹಿತರಾದ ಸಿ ವಿ ನಂದೀಶ್ವರ್ ಅಂತ ಅಂದ್ಬಿಟ್ಟು ಅವರು ಇದನ್ನು ನಿರ್ದೇಶಿಸಿದ್ದಾರೆ, ಕಮನ್ ಭಾಗ್ಯ ಅಂತ ಎತ್ಕೊಂಡು. ಇನ್ಫ್ಯಾಕ್ಟ್ ಅವರು ಅದನ್ನ ಕೇಳೋದಕ್ಕೋದಾಗ ತಾರಸು ಮನೆಯವರು ಯಾರು, ಅಯ್ಯೋ ಯಾರು ಚೆನ್ನಾಗಿ ಮಾಡಲ್ಲಪ್ಪ, ಎಲ್ಲ ಸುಮ್ಮನೆ ಕೆಡಿಸ್ತಿರ ಕಾದಂಬರಿಗಳು ತೊಗೊಂಡು ಅವ್ರಿಗೆ ನಾವು ಕೊಡೋದಿಲ್ಲ ಅಂತ ಅಂದ್ಬಿಟ್ರಂತೆ. ಬಟ್ ಇವರು ಇಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಇವರೆಲ್ಲ ಹೇಳಿದ ಮೇಲೆ ಇವರು ಹಿಂದೆ ಒಂದು ಚಿತ್ರ ಮಾಡಿದರು. ಆ ಚಿತ್ರವನ್ನು ಕೂಡ ಅವರು ನೋಡಿ ಆಮೇಲೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಇದು ಸುಮಾರು 1929 ನಡೆಯೋ ಕತೆ. ಸೊ ಇವರು ಅದು ನೋಡಿ, ಕಾಲದ ಕತೆಗಳನ್ನ ಪೀರಿಯಾಡಿಕಲ್ ಕತೆ ತೆಗೆದುಕೊಂಡ್ರೆ ಇವ್ರು ಪ್ರತಿಯೊಂದನ್ನು ಸೃಷ್ಟಿಸಬೇಕಾಗತ್ತೆ, ಆ ಕಾಲಕ್ಕೆ ಹೋಗ್ಬೇಕಾಗತ್ತೆ. ಈಗಿನ ಕಾಲದೊಂದು ಅಲ್ಲಿ ಇರೋ ಹಾಗಿಲ್ಲ. ಸೊ ಆ ಕಾಲದನ್ನೆಲ್ಲ ಇವರು ಸೃಷ್ಟಿಸಿ ಆ ಥರದ ಬಿಲ್ಡಿಂಗ್ಗಳು, ಆ ಥರದ ಮನೆಗಳು, ಅವಾಗ ಏನೇನು ಬಳಸ್ತಾ ಇದ್ರು, ಕುದುರೆ ಸಾರೋಟು, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವರು ಚಿತ್ರ ಮಾಡಿದ್ದಾರೆ. ಚಲನಚಿತ್ರ ತುಂಬ ಅದ್ಭುತವಾಗಿ ಬಂದಿದೆ. ಈಗಾಗಲೇ ಅದು ಹೊರಗಡೆ ಕಾರ್ಗಿಲ್ ಫೆಸ್ಟಿವಲ್ ಆಗಲಿ ಅಥವಾ ನಮ್ಮ ದೇಶದ ಡೆಲ್ಲಿ ಫೆಸ್ಟಿವಲ್ ಒಂದರಲ್ಲಿ, ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಫೆಸ್ಟಿವಲ್ ಒಂದಕ್ಕೆ ಸೆಲೆಕ್ಟ್ ಆಗಿದೆ, ಢಾಕಾ ಫೆಸ್ಟಿವಲ್ಲು ಇರುತ್ತೆ, ಒಂದು ಮಾಸ್ಕೋ ಫೆಸ್ಟಿವಲ್ ಇರುತ್ತೆ, ಒಂದು 8 ಫೆಸ್ಟಿವಲ್ಗಳಲ್ಲಿ ಸೆಲೆಕ್ಟ್ ಆಗಿ ಈಗಾಗಲೇ ಒಂದು 5 ಪ್ರದರ್ಶನವಾಗಿ ಪ್ರಶಸ್ತಿ ಕೂಡ ತೆಗೆದುಕೊಂಡಿದೆ. ನಮ್ಮ ಈ ಸಲದ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕೂಡ ಅದನ್ನ ಅವರು ಪ್ರದರ್ಶನಕ್ಕೆ ಏರ್ಪಾಡು ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ ಅದು. ಅಕ್ಕಮ್ಮನ ಭಾಗ್ಯ ಒಂದು ಹೆಣ್ಣಿನ ತೊಳಲಾಟದ ಕಥೆಯನ್ನು ಉಳ್ಳುವಂಥ ಕತೆ ಅದು. ಚಲನಚಿತ್ರ ಬಹುಶಃ ನಮ್ಮ ಸಾರ್ವಜನಿಕ ಬಿಡುಗಡೆ ಕೂಡ ಬಹಳ ಬೇಗ
0: ಸದ್ಯದಲ್ಲೇ ಬರಬಹುದು. ನಿಮ್ಮ ಮುಂಬರುವ ಪ್ರಾಜೆಕ್ಟ್ಸ್ ಏನಿದೆ?
1: ಇತ್ತೀಚೆಗೆ ತಾನೇ ನಾನೇ ನಿರ್ದೇಶನ ಮಾಡಿದ್ದು ಒಂದು ನಾಟಕ, ದೆಫೆದ ದೇರಣ್ಣವರು ಅಂತ ಅಂದ್ಬಿಟ್ಟು ನಮ್ಮ ಅದನ್ನು ಲೋಕನಾಥ್ ದೀಕ್ಷಿತ್ ಅನ್ನೋರು ಬರೀದಾರೆ. ಅಂದರೆ ನಮ್ಮ ದಾಶರಥಿ ದೀಕ್ಷಿತ್ ಇದ್ರಲ್ಲ ಹಳೆಯ ಹಾಸ್ಯ ಸಾಹಿತಿ, ಅವ್ರ ಮಗ ಲೋಕನಾಥ್ ದೀಕ್ಷಿತ್. ಅದನ್ನು ನಾನೇ ನಿರ್ದೇಶಿಸಿ ನಾನು ಅದರಲ್ಲಿ ಅಭಿನಯಿಸಿದ್ದೆ. ಆ ನಾಟಕ ಆಗಲೇ ಒಂದು 3-4 ಪ್ರದರ್ಶನಗಳಾಯಿತು. ಅದು ಲೋಕನಾಥ್ ದೀಕ್ಷಿತ್ ಹೇಗೆ ಅಂದರೆ, ಅವರು ನನ್ನ ಸ್ನೇಹಿತರು. ಅವರು 6 ಅಮೇರಿಕಾದಲ್ಲಿ ಇರ್ತಾರೆ, 6 ಇಲ್ಲಿರ್ತಾರೆ, ಅಂದರೆ ಮಗಳ ಮನೇಲಿ ಅಲ್ಲಿ ಇರ್ತಾರೆ. ಅವರು ಈ ಸರಿ ಹೋದಾಗ ಈಗ ಹೋಗಿದ್ದಾರೆ, ಅವರಿಗೆ ಅಲ್ಲೇ ಇದ್ದಾರೆ. ಫೆಬ್ರವರಿಗೆ ಬರ್ತಾರೆ. ಒಂದು ಬೇರೆ ಒಂದು ಹೊಸ ನಾಟಕ ಬರ್ಕೊಂಡು ಬರಿತಾ ಇದ್ದೀನಿ ಅಲ್ಲಿ ಮನೇಲಿ ಸುಮ್ಮನೆ ಕೂತಿರ್ತಾರಲ್ಲ, ಸೊ ಒಂದು ನಾಟಕ ಬರಿತೀನಿ ಅಂತ. ಪ್ರತಿ ಸರಿ ಅಲ್ಲಿ ಹೋದಾಗ ಒಂದು ನಾಟಕ ಬರ್ಕೊಂಬರ್ತಾರವರು. ಈ ಸರಿ ಒಂದು ನಾಟಕ ಬರಿದ್ದೀನಿ ಸಂಪತ್, ಅದನ್ನ ತರ್ತೀನಿ, ಅದನ್ನ ನಾವು ನೆಕ್ಸ್ಟ್ ನೀವು ಡೈರೆಕ್ಟ್ ಮಾಡೋರು ಅಂತ ಹೇಳಿದ್ದಾರೆ. ಸೊ ಅದೊಂದು ನಾನು ಡೈರೆಕ್ಟ್ ಮಾಡ್ಬೋದು. ಆಮೇಲೆ ಹೀಗೆ ಅಮೆರಿಕಾಯಿಂದ ಬರುತ್ತೆ. ಪ್ಲಸ್ ಅದೇ ನನ್ನ ಚಲನಚಿತ್ರ ಅಭಿನಯ, ಒಂದು 2-3 ಚಲನಚಿತ್ರದಲ್ಲಿ ಮಾಡಿದ್ದೀನಿ ಈಗ ಹೊಸದಾಗಿ. ಅದನ್ನ ಅಂದ್ರೆ
0: ಮುಗಿಸ್ಕೊಡ್ಬೇಕು.
1: ಹಾಗೆ ಒಂದು 2-3 ಅಭಿನಯಿಸಿದ್ದೀನಿ. ಮತ್ತೆ ಸೀರಿಯಲ್ಸು ಅದೇ, ಅವರು ಕರೆದಾಗ್ಲೆಲ್ಲ ಹೋಗಿ ಅಭಿನಯಿಸ್ತಾ ಇರ್ತೀನಿ. ನನಗೆ ನಟನೇ ನನ್ನ ಆದ್ಯತೆ, ಆದ್ರಿಂದ ಅದಕ್ಕೆ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತೀನಿ, ಹೋಗಿ ಅಭಿನಯಿಸ್ತಾ ಇರ್ತೀನಿ.
0: ನೀವು ತುಂಬಾ ಇಷ್ಟಪಡುವ ನಟ, ಚಿತ್ರನಟ, ಕಲಾವಿದರು?
1: ರಾಜ್ಕುಮಾರೇ ಮೇಡಮ್, ನಿಜವಾಗ್ಲೂ.
0: ರಾಜ್ಕುಮಾರ್ ಅವರ ಯಾವೆಲ್ಲ ಚಿತ್ರಗಳು ನಿಮ್ಮನ್ನ ತುಂಬಾ ಪ್ರಭಾವಿಸ್ತು?

ನನಗನ್ಸದ ನಾನು ತುಂಬ ಇಷ್ಟಪಡೋದಾವುದು ಭಕ್ತ ಕನಕದಾಸ. ಆ ಎಲ್ಲ ಹಾಡುಗಳನ್ನ ಮತ್ತು ಅವ್ರ ನಟನೆ ತುಂಬ ಇಷ್ಟಪಡ್ತೀನಿ. ರಾಘವೇಂದ್ರ ಮಂತ್ರಾಲಯ ಮಹಾತ್ಮೆ, ಹಾಗೆ ಸಂತ ತುಕಾರಾಮ್, ಕಸ್ತೂರಿ ನಿವಾಸ, ಇವ್ರನ್ನೆಲ್ಲ ತುಂಬ ಇಷ್ಟಪಡ್ತೀನಿ. ಕವಿರತ್ನ ಕಾಳಿದಾಸ ತುಂಬ ಇಷ್ಟಪಡ್ತೀನಿ ನಾನು. ಅವರು ಪಾತ್ರವೇ ತಾನಾಗಿ ಅಭಿನಯಿಸ್ತಾ ಇದ್ದರು.

0: ನೀವು ಹಾಗೆ ಮೆಚ್ಚುಗೆ ಗಳಿಸಿದಂಥದ್ದು ಮತ್ತೆ ಮೈ ಮರೆತಂತಹ ಕ್ಷಣಗಳು
1: ಅದರಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಮಾಡಿದ್ವಿ ನಾವು ಪರಿಸರ ಕತೆ ಅಂದ್ಬಿಟ್ಟು. ಅದರಲ್ಲಿ ಮನೆ ಆಳು ಅಂದರೆ ಅವರ ಮನೆ ಆಳು ಮಾರಂದು ಒಂದು ಕತೆ ಬರೆದವರು. ಆ ಮಾರಂದ್ ಪಾತ್ರ ನಾನು ಬಿಸಿದನ್ನು ತುಂಬ ಎಲ್ಲರೂ ಭಾಳ ಇಷ್ಟಪಟ್ಟಿದ್ದಾರೆ. ಅದು ನನಗೂ ಕೂಡ ಒಂಥರ ತೃಪ್ತಿ ಕೊಟ್ಟಿದೆ. ಅದನ್ನು ನಾವು ಒಂದು ಸರಿ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ವಿ. ಚಿತ್ರಕಲಾ ಪರಿಷತ್ತಲ್ಲಿ ಅಲ್ಲಿ ರಂಗ ಭೂಮಿ ಇಲ್ಲ, ಅದನ್ನು ಹೊರಗಡೆ ಓಪನ್ ಹುಲ್ಲು ಹಾಗೂ ಗಾಲಿನ ಮೇಲೆ ಮಾಡಿದ್ವಿ. ಸುತ್ತಮುತ್ತ ಮರಗಳು, ಹಕ್ಕಿ ಚಿಲಿಪಿಲಿ, ಹುಲ್ಲು ಗಾಲಿನ ಮೇಲೆ ಮಾಡ್ತಾಯಿದ್ರೆ ಅದು ಅದೇ ಕತೆ, ತೋಟದಲ್ಲಿ ನಡೆಯೋ ಕತೆ ಮಾಡ್ತಾಯಿದ್ರೆ. ಆಮೇಲೆ ಅದು ನೆಕ್ಸ್ಟ್ ಡೇ ಪೇಪರಲ್ಲಿ ಸುದ್ದಿ ಕಾಲಮಲ್ಲಿ ಬಂತದು. ಒಂದು ಯಾವುದೇ ರಿವ್ಯೂ ಕಾಲಮಲ್ಲಿ ಬರಲಿಲ್ಲ, ಸುದ್ದಿ ಕಾಲಮಲ್ಲಿ ತುಂಬ ಚೆನ್ನಾಗಿ ಅದು ಬಂತು. ಅಂದರೆ ಸುದ್ದಿ ಕಾಲಮಲ್ಲಿ ಒಂದು ನಾಟಕದ ವಿಮರ್ಶೆ, ನಾಟಕದ ಪಾತ್ರಧಾರಿಗಳ ಹೆಸರು, ನನ್ನ ಹೆಸರು ಕೂಡ ಅದರಲ್ಲಿ ಬಂದಿತ್ತು. ತುಂಬ ಅದ್ಭುತವಾಗಿ ಅಭಿನಯಿಸಿರಂತ ಅದು ಬಂದಿದ್ದು ಒಂದು ಹೆಮ್ಮೆ ಅನ್ನಿಸ್ತು. ಬಹಳ ಜನ ಕೂಡ ಅದನ್ನೇ ಹೇಳಿದರು.
0: ಕಂಠದಾನ ಮಾಡಿದಿರಿ ಹಲವಾರು ಪಾತ್ರಗಳಿಗೆ ನೀವು.
1: ಹೌದು ಮೇಡಮ್.
0: ತುಂಬ ಕಷ್ಟಕರವಾದದ್ದು ಅಂತ ಅನ್ಸುತ್ತಾ ಅಥವಾ?
1: ಇಲ್ಲ ಮೇಡಮ್, ಸ್ವಲ್ಪ ಕಷ್ಟಕರವಾದ್ದೇ ಅನ್ಸುತ್ತೆ. ಯಾಕೆಂದರೆ ನೀವು ಆ ಪಾತ್ರಕ್ಕೆ ಹೋಗ್ಬೇಕು. ನೀವು ಈ ಮೂಡು ಇಲ್ಲ ಇಲ್ಲ ನೋಡಿ ಇಲ್ಲ ಇನ್ನು ಸ್ವಲ್ಪ ಗಡ್ಸಾಕಿ ಹೇಳ್ಬೇಕು, ಇನ್ನು ಸ್ವಲ್ಪ ಮತ್ತೆ ಹೇಳ್ಬೇಕು, ಅದನ್ನೆಲ್ಲ ಅವ್ರು ಹೇಳ್ತಾ ಇರ್ತಾರೆ. ಒಂದು ಸರಿ ಎರಡು ಸರಿ ಅದಕ್ಕೆ ಮಾಡಿದಾಗ ನಿರ್ದೇಶಕರು ಕೂತಿರ್ತಾರೆ ಅಲ್ಲಿ, ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ಹೀಗೆ ಬರಬೇಕು, ಹೀಗೆ ಬರಬೇಕು, ಹಾಂ ಹೀಗೆ ಈ ಟೋನಲ್ಲಿ ಮಾಡಿ, ಇದು ಮಾಡಿ, ಈ ಎಕ್ಸ್ಪ್ರೆಷನ್ ಮಾಡಿ ಅಂದಾಗ ಅದು ನಾವು ಅವಾಗ ಅದು ಸಾಧನೆಗೆ ಬರುತ್ತೆ, ಹಿಡ್ತಕ್ಕೆ ಸಿಗುತ್ತೆ. ಯಾವುದೇ ಇದಾಗಲಿ ಒಂದು ಹಿಡ್ತಕ್ಕೆ ಸಿಗೋ ತನಕ ಕೆಲಸ ಆಗಲಿ ನಮಗೆ ಸ್ವಲ್ಪ ಕಷ್ಟ. ಒಂದ್ಸರಿ ಹಿಡ್ತಕ್ಕೆ ಸಿಕ್ತು ಅಂದರೆ ನಾವು ಅದ್ರ ಮೇಲೆ ಮೇಲ್ಗೈ ಸಾಧಿಸ್ಬೋದು, ಅದ್ರ ಜೊತೆ ಆಟ ಆಡ್ಬೋದು. ಅದನ್ನೇ ನಮ್ಮ ಚನ್ನಕೇಶವಮೂರ್ತಿ ನಮ್ಮ ನಿರ್ದೇಶಕರು ಕೂಡ ಹೇಳ್ತಾ ಇರ್ತಾರೆ, ಪಾತ್ರ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಕಲ್ತ್ಕೊಂಡು ನೀವು ಪಾತ್ರ ನೀವಾಗಿ ಆಗ ನೀವು ಅದನ್ನು ಪ್ಲೇ ಮಾಡ್ಬೋದು ಅಂತ ಹೇಳ್ತಾರೆ.
0: ಈಗ ಒಟ್ಟಾರೆ ನಿಮ್ಮ ವೃತ್ತಿ ಜೀವನವನ್ನು ತಗೊಂಡಾಗ ಈ ಕೆನರಾ ಬ್ಯಾಂಕ್ನಲ್ಲಿ ನೀವು ಮಾಡಿದಂತಹ ಕೆಲಸ ಅಂದರೆ ದೈನಂದಿನ ಕೆಲಸ, ಅದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಕಂಠದಾನ, ರಂಗಭೂಮಿ, ಚಲನಚಿತ್ರ, ನಿರ್ದೇಶನ, ಈ ಆಮೇಲೆ ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು, ರಂಗ ಸಂಘಟನೆಗಳಲ್ಲಿ ಮಾಡಿದಂತಹ ಕೆಲಸ, ಇವೆಲ್ಲವನ್ನು ನೋಡಿದಾಗ ನಾನಿನ್ನೂ ಏನೋ ಮಾಡಬೇಕು ಅಂತ ಅನ್ಸುತ್ತಾ ಒಂದು ಇಲ್ಲಪ್ಪ ನನಗೆ ಖುಷಿ ಇದೆ ನಾನು ಮಾಡಿದ ಕೆಲಸದ ಬಗ್ಗೆ ಅಂತ ಒಂದು ತೃಪ್ತಿ ಇದೆಯಾ?
1: ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾಕೆಂದರೆ ತೃಪ್ತಿ ಅನ್ನೋದು ಮನುಷ್ಯನಿಗೆ ಬಂದುಬಿಟ್ರೆ, ನಾನು ಕಲಿತೆ, ನಾನು ಎಲ್ರಿಗಿಂತ ಜಾಸ್ತಿ, ನಾನು ಎಲ್ಲಿಗಿಂತ ಮೇಲು ಅಂತ ಬಂದುಬಿಟ್ರೆ ಅದು ಮನುಷ್ಯನ ಈಗೋ ಆಗೋಗುತ್ತೆ. ಅವ್ನ ಮುಂದೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸೋದು. ಅದರಿಂದ ಮನುಷ್ಯ ಸದಾಕಾಲವೂ ಚೈತನ್ಯಶೀಲನಾಗಬೇಕು, ಕ್ರಿಯಾಶೀಲನಾಗಿರಬೇಕು, ಆ ಕಲಿಯೋ ಹಂಬಲ ಇರಬೇಕು, ಆ ಕಲಿಯುವಿಕೆಗೆ ಕೊನೆ ಅನ್ನೋದು ಇರಬಾರ್ದು ಅಂತ ನಾನು ಹೇಳ್ತೀನಿ. ಇದನ್ನು ನಾನು ಕಲ್ತಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರಿಂದ. ನಾನು ಬಸವನಗುಡಿ ಬ್ರಾಂಚಲ್ಲಿ ಇದ್ದಾಗ ಬಸವನಗುಡಿ ಬ್ರಾಂಚ್ ಶಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆನರಾ ಬ್ಯಾಂಕಲ್ಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರದ ಎಲ್ಲ ಅಕೌಂಟ್ಸು ನಮ್ಮಲ್ಲಿತ್ತು, ಅವ್ರ ಜೀವನ ಪತ್ರಿಕೆದೆಲ್ಲ ಕೂಡ. ಅವ್ರು ಪ್ರತಿ ದಿವಸ ನಮ್ಮ ಬ್ಯಾಂಕಿನ ಪಕ್ಕ ಇದ್ದ ಆ ಬಸವನಗುಡಿ ಕ್ಲಬ್ಗೆ ಸಂಜೆ ಹೊತ್ತು ಬರ್ತಾಯಿದ್ರೆ ಆಟ ಆಡೋದಕ್ಕೆ. ದಿವಸ 5:30 ಬರೋರು, 7:30-8:00 ಹಂಗೆ ಮನೆಗೆ ಹೋಗೋರು. ಪ್ರತಿ ದಿವಸ ನಾನು ಬ್ಯಾಂಕ್ ಮುಗಿಸಿದ ಮೇಲೆ, ಬ್ಯಾಂಕ್ ಮುಗ್ದೋಗೋದು 5 ಗಂಟೆ ಮುಗ್ದೋದ್ರೂ ಅವ್ರು ಬರಲಿ ಅಂತ ಅವನು ಕಾಯ್ದು ನಿಂತಿದ್ದು ನಾನು. ಪ್ರತಿ ದಿವಸ ಅವನ್ನ ಆ ಫುಟ್ಪಾತಿಂದ ಈ ಫುಟ್ಪಾತಿಗೆ ಅವನ್ನ ನಾನು ಕೈ ಹಿಡ್ಕೊಂಬಂದು ಈ ಕಡೆಯಿಂದ ಅವನ ಅವ್ರ ಜೊತೆಲಿ ಬರ್ತಾ ಇದ್ದೆ ಅಂದರೆ ಹಾಗಾಗಿ ಅವರು ಆ 85ನೇ ವಯಸ್ಸಲ್ಲೂ ಕೂಡ ಅವ್ರಿಗೆ ಎಷ್ಟು ಕ್ರಿಯಾಶೀಲರಾಗಿ ಅವರು ಮನೆಯಿಂದ ನಡ್ಕೊಂಡು ಕೈಲಿ ಒಂದು ಕೊಡೆ ಹಿಡ್ಕೊಂಡು ಬರೋರು. ಹೇಳೋರು ಈ ಕೊಡೆ ನೋಡಿ ಎಷ್ಟು ಉಪಯೋಗ ಇದ್ದಿರೋದು, ಏನು ಮಳೆ ಬಂದರೆ ಕೊಡೆ ಓಪನ್ ಮಾಡಿ ಇಟ್ಕೊಳ್ಳೋದು ಮಳೆಯಿಂದ ರಕ್ಷಿಸುತ್ತೆ, ಗಾಳಿಯಿಂದ ರಕ್ಷಿಸುತ್ತೆ, ನಾಯಿಗಳು ಬಂದರೆ ನಾಯಿಗಳು

0: ರಕ್ಷಿಸೋದಕ್ಕಾಗುತ್ತೆ, ಮೇಲುಗಡೆ ಬೀಳೋ ಹಕ್ಕಿ ಪಿಕ್ಕಿ ಇದರಿಂದ ರಕ್ಷಿಸುತ್ತೆ ನನ್ನ ಪಿಕ್ಕೆಯಿಂದ ಅಂತ ಹೇಳೋರು ಅವರು. ಮತ್ತು ಅವರಿಗೆ ಅಸಾಧಾರಣವಾದ ಜ್ಞಾಪಕ ಶಕ್ತಿ ಮೇಡಮ್. ಉದಾಹರಣೆಗೆ ಒಂದ್ಸರಿ ನನ್ನ ಸ್ನೇಹಿತರೊಬ್ಬರು ಬಂದಿರು, ಅವರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಅವರು ಅನಂತಪುರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಒಂದ್ಸರಿ ಬಂದಾಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಮತ್ತು ಅವ್ರು 3 ತಿಂಗಳು 6 ತಿಂಗಳು ಬಿಟ್ಟು 6 ತಿಂಗಳು ಬಿಟ್ಕೊಂಡು ಬಂದಾಗ ನಾನು ಮತ್ತೆ ಅವ್ರನ್ನ ಅವ್ರ ಹಿರಿಯರು ಅಂದ ಇರು ಹೋಗೋಣ ಅಂತ ಅಂದ್ಬಿಟ್ಟು ಅವನು ಕೂಡ ಇರಿಸ್ಕೊಂಡು ಅವನು ಕೂಡ ಅವರಿಗೆ ಪರಿಚಯ ಮಾಡಿಸ್ತಾನೆ, ಇವನು ನನ್ನ ಫ್ರೆಂಡು ಸಿಂಡಿಕೇಟ್ ಬ್ಯಾಂಕಲ್ಲಿ ಅನಂತಪುರದಲ್ಲಿದ್ದಾನೆ ಅಂದ ತಕ್ಷಣ ಅವರು ಗೊತ್ತು ಗೊತ್ತು ನನಗೆ ಹೇಳಿದ್ಯಾ ಅಂದ್ಬಿಟ್ಟು ಅವನ ಹೆಸರು ಅದೆಲ್ಲ ಪೂರ್ತಿ ಹೇಳೋಕ್ಕೆ ಶುರು ಮಾಡಿಬಿಟ್ರು ಅವರು. ಅಂದ್ಕೊಂಡು ಇಂಥ ಅಸಾಧಾರಣವಾದ ಜ್ಞಾಪಕ ಶಕ್ತಿ ಇವರಿಗೆ ಅಂತ ಅಂದ್ಕೊಂಡೆ. ಸೊ ಇದನ್ನೆಲ್ಲ ನಾವು ಅವರಿಂದ ನಾವು ಕಲಿಬೇಕಾದ್ದು ಅಂತ.
1: ಅಂದ್ರೆ ತೃಪ್ತಿ ಅನ್ನೋದು ಒಬ್ಬ ಮನುಷ್ಯನಿಗೆ ಬಂದ್ಬಿಟ್ರೆ ನಾವೆಲ್ಲೋ ಒಂದ್ ಕಡೆ ನಿಂತು ಹೋಗ್ತೀವಿ,
0: ತಟಸ್ಥರಾಗ್ತೀವಿ.
1: ಬೆಳಿಬೇಕು ಅಂತ ಅನ್ನೋದಾದ್ರೆ ನಾವು ಆಕ್ಟಿವ್
0: ಆಗಿರ್ಬೇಕು ಅಂತ ನಾನು ಹೇಳ್ತೀನಿ.
1: ನಮ್ಮ ರೇಡಿಯೋ ಕೇಳುವ ನಿಮ್ಮ ಅಭಿಮಾನಿಗಳು, ಶ್ರೋತೃಗಳು, ನಿಮ್ಮ ಸ್ಟೂಡೆಂಟ್ಸ್ ಇವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ?
0: ಜೀವನ ಅನ್ನೋದು ಬಹಳ ದೊಡ್ಡದು, ಅದಕ್ಕೆ ನೀವು ಯಾವುದು ಸಣ್ಣ ಸಣ್ಣ ವಸ್ತುಗಳು, ಸಣ್ಣ ಸಣ್ಣ ವಿಷಯ ಮನಸ್ತಾಪಗಳು ಇವೆಲ್ಲ ಬರ್ತಾನೆ ಇರುತ್ತೆ. ಇದೆಲ್ಲವನ್ನು ಮೀರಿದ್ದು ಅಗಾಧವಾದದ್ದು ಜೀವನ. ನೀವು ಮನುಷ್ಯರಾದವ್ರು ಅದನ್ನು ಕಲ್ತ್ಕೋಬೇಕು, ಎಲ್ಲವನ್ನು ಮೀರಿ ಬೆಳೀಬೇಕು. ಈ ಸಾಧಾರಣ ಜಂಜಾಟಗಳು ಏನಿದೆ ಇವನ್ನೆಲ್ಲ ಮೀರಿ ನೀವು ಮೇಲೆ ನಿಂತಾಗ ನೀವು ಅದು ಆ ಕೆಲಸ ನನಗೆ ಅನುಭವ ಆಗಿದೆ ಮೇಡಮ್. ಆ ರೀತಿ ಆದಾಗ ನನಗೇನಿಸುತ್ತೆ ಅಂದರೆ ನಾನು ಭೂಮಿ ಬಿಟ್ಟು ಒಂದು ಹೆಜ್ಜೆಯ ಮೇಲೆ ನಡೀತಾ ಇದ್ದೀನೇನೋ. ಸೊ ಅದನ್ನು ನೀವು ಕಲ್ತ್ಕೋ, ಎಲ್ಲವನ್ನು ಮೀರಿ ಬೆಳೆಯುವ ಹಂಬಲ ನಿಮ್ಮಲ್ಲಿರಬೇಕು. ಮತ್ತು ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ಏನಾದ್ರು ನಮ್ಮ ಫುಟ್ ಪ್ರಿಂಟ್ಸ್ ಅಂದರೆ ನಮ್ಮ ಹೆಜ್ಜೆ ಗುರುತು ಏನಾದರೂ ಒಂದು ಬಿಟ್ಟು ಹೋಗಬೇಕು.
1: ನಿಮ್ಮ ಕುಟುಂಬ ಮತ್ತು ಕುಟುಂಬದ ಸಹಕಾರದ ಬಗ್ಗೆ ಹೇಳೋದಾದರೆ,
0: ನನ್ನ ಹೆಂಡತಿ ನನ್ನ ನಾಟಕಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾಳೆ. ಇನ್ಫ್ಯಾಕ್ಟ್ ಅವಳು ಅದನ್ನ ಆರ್ತಿ ಕೊಡದೇ ಇರೋ ನಾನು ಇದು ಬಹುಶಃ ಇದನ್ನೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಕಲೆಗೆ ಪ್ರೋತ್ಸಾಹ ಕೊಟ್ಕೊಂಡು ಏನು ಜಗಳ ಮಾಡಿದೆ, ರಗಳೆ ಮಾಡಿದೆ, ಇದ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೆ ನಾವು ನಮ್ಮ ಮೊದಲನೇ ಥ್ಯಾಂಕ್ಸ್ನ ಅವ್ರಿಗೆ ಹೇಳಬೇಕು ಅಂತ ಅನಿಸುತ್ತೆ. ಆಮೇಲೆ ನನ್ನ ಪ್ರತಿಯೊಂದು ನಾಟಕದ ಮೊದಲನೇ ಶೋಗೆ ಅವಳು ಬಂದೇ ಬರ್ತಾಳೆ, ಅದು ರಿಪೀಟರ್ ಆಮೇಲೆ ಬರಲ್ಲ. ಫಸ್ಟ್ ಶೋಗೆ ಅವಳು ಬಂದೇ ನೋಡ್ತಾಳೆ, ಬರ್ತಾಳೆ, ನೋಡ್ತಾಳೆ, ವಿಮರ್ಶೆ ಮಾಡ್ತಾಳೆ, ಚೆನ್ನಾಗಿದೆ ಇಲ್ಲ ಚೆನ್ನಾಗಿತ್ತು. ಅದೇ
1: ಅವ್ರಿಗೆ ನಿಮ್ಮ ಕಲೆ ತುಂಬ ಇಷ್ಟ
0: ಆಗಿದೆ, ಇಷ್ಟಪಡ್ತಾರೆ ನನ್ನ ವಿಮರ್ಶೆ ಮಾಡ್ತಾರೆ. ನನ್ನ ಮಕ್ಕಳು ಅಷ್ಟೇ ಕೂಡ ಇಷ್ಟಪಡ್ತಾರೆ ಈ ಕಲೆನ. ಅವರು ಕೂಡ ಬೆನಕ ಮಕ್ಕಳ ನಾಟಕ ಕೇಂದ್ರದಲ್ಲಿ ಕಲಿತವ್ರು ಕೂಡ, ಅವ್ರು ಮಕ್ಕಳಾಗಿದ್ದಾಗ ರಂಗಭೂಮಿ ಮಾಡಿರೋರು. ದೊಡ್ಡವನು ಅವ್ನ ಕಾಲೇಜಲ್ಲೆಲ್ಲ ಕೂಡ ಇಂಟರ್ ಬ್ಯಾಂಕ್ ಇಂಟರ್ ಕಾಲೇಜ್ ಆ್ಯಕ್ಟಿವಿಟೀಸಲ್ಲೆಲ್ಲ ಅವನು ಕೀಬೋರ್ಡ್ ಪ್ಲೇಯರ್ ಆಗಿದ್ದ, ಕೀಬೋರ್ಡ್ನ ಸಾಧನ ಶಾಲೆಯಲ್ಲಿ ಹೋಗಿ ಕೀಬೋರ್ಡ್ ಕಲಿತು ಅವರ ಕಾಲೇಜಿನ 4 ವರ್ಷದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವನು ಇದನ್ನು ನುಡಿಸ್ತಾ ಕೀಬೋರ್ಡ್ ನುಡಿಸ್ತಾ ಇದ್ದ. ಎರಡೂ ಕೂಡ ಥಿಯೇಟ್ರಲ್ಲಿ ಇದ್ದಾನೆ ಮೇಡಮ್. ಅವನು ಥಿಯೇಟ್ರಲ್ಲಿ ಲೈಟಿಂಗ್ ಮಾಡ್ತಾರೆ, ಲೈಟಿಂಗ್ ಎಕ್ಸ್ಪರ್ಟ್ ಅಂತ ಅನ್ನಿಸ್ಕೊಂಡು ನಾಟಕಗಳ ಲೈಟಿಂಗ್ ಡಿಸೈನಿಂಗು ಅದನ್ನೆಲ್ಲ ಕೂಡ ಎರಡನೇ ಮಗ ಮಾಡ್ತಾರೆ. ಸೊ ಅವರು ಕೂಡ ಈ ವಾತಾವರಣ ಇದೆ ನಮ್ಮ ಮನೆಯಲ್ಲಿ.
1: ನಿಮ್ಮ ಕುಟುಂಬಕ್ಕೋಸ್ಕರ ಒಂದು ಹಾಡು ಹಾಕೋಣ, ಯಾವ್ದು ಹಾಡು?
0: ನಮ್ಮ ಸಂಸಾರ ಆನಂದ ಸಾಗರ, ಅದ ಹಾಕ್ಬೋದು ಅಂತ ಅನ್ಸುತ್ತೆ.
1: ಈ ಹಾಡು ಹಾಕ್ತಾ ನಿಮ್ಮ ಸಂಸಾರ ಯಾವಾಗ್ಲೂ ಆನಂದ ಸಾಗರವಾಗಿರಲಿ, ಕಲೆಯ ಜೀವನ ಮತ್ತಷ್ಟು ಅರಳಲಿ, ಮತ್ತೆ ಕನ್ನಡ ನಾಡಿಗೆ ನಿಮ್ಮ ಒಂದು ಸೇವೆ ಸಿಗಲಿ ಅಂತ ಹಾರೈಸ್ತಾ ನಿಮಗೆ ಯಶಸ್ಸನ್ನ ಕೋರ್ತಾ ನಮ್ಮ ಇವತ್ತಿನ ಈ ಬಾನಯಾನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನಮಸ್ಕಾರ ಸಂಪತ್ ಅವರೇ.
0: ನಮಸ್ಕಾರ ಮೇಡಮ್, ನಮಸ್ಕಾರ. ಎಂದಿರೋ ಮಹಾನುಭಾವಲು ಅಂದರೀಕೆ ವಂದನಮು.

ಬೆಳ್ಳಿ ಬದುಕು ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ರಂಗಭೂಮಿ ಕಲಾವಿದರು, ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ಮಿಂಚುತ್ತಿರುವ ನಟ ಕೆಜಿ ಸಂಪತ್ ಕುಮಾರ್, ಸಂದರ್ಶನ ಹಾಗೂ ನಿರ್ಮಾಣ ಬಿಕೆ ಸುಮತಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಪ್ರೀತಿಯ ಸ್ವಾಗತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ. ಮೊದಲ ಗೀತೆ ಮುಡಿಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆನಂದ್ ಬಕ್ಷಿ ಅವರ ಸಾಹಿತ್ಯ, ಜತಿನ್ ಲಲಿತ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ, ಸಮೀರ್ ಅವರ ಸಾಹಿತ್ಯ, ಅನು ಮಲಿಕ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತುಂಗಭದ್ರಾ ಅಣೆಕಟ್ಟಿನ ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿತ್ತು. ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಇಂದು ಖುದ್ದಾಗಿ ಪರಿಶೀಲಿಸಿದರು. ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟುಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮರುಮತ ಎಣಿಕೆಯಲ್ಲಿ ಪೂರ್ಣಗೊಂಡಿದ್ದು ಫಲಿತಾಂಶವನ್ನು ಮುಚ್ಚಿದ ಲಕೋಟೆಯಲ್ಲಿ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿರುವ ವಿಶ್ವಾಸವಿದ್ದು ಫಲಿತಾಂಶ ಘೋಷಿಸುವಂತೆ ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಮರುಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮಕ್ಕಳಲ್ಲಿ ಮಧುಮೇಹ ಕುರಿತು ಸರ್ಕಾರ ಮಾರ್ಗದರ್ಶಿ ದಾಖಲೆಯನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ ಮುಕ್ತಾಯಗೊಂಡ ಸಾರ್ವಜನಿಕ ಆರೋಗ್ಯ ಸೇವಾ ವಿತರಣೆಯಲ್ಲಿ ಅತ್ಯುತ್ತಮ ಅಭ್ಯಾಸಗಳ ಕುರಿತಾದ ರಾಷ್ಟೀಯ ಶೃಂಗಸಭೆಯಲ್ಲಿ ಈ ದಾಖಲೆಯನ್ನು ಬಿಡುಗಡೆ ಮಾಡಲಾಗಿದೆ. ರಕ್ಷಣಾ ಉತ್ಪಾದನಾ ಇಲಾಖೆ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ಗೆ ಭೇಟಿ ನೀಡಿ ಆಧುನಿಕ ಉತ್ಪಾದನಾ ಸೌಲಭ್ಯಗಳನ್ನು ಹಾಗೂ ರಕ್ಷಣಾ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ದೆಹಲಿಯ ವಿವೇಕ ವಿಹಾರ ಬಡಾವಣೆಯಲ್ಲಿಂದು ಬೆಳಗ್ಗೆ ಸಂಭವಿಸಿದ ಭಾರೀ ಅಗ್ನಿ ಅನಾಹುತದಲ್ಲಿ 9 ಮಂದಿ ಮೃತಪಟ್ಟಿದ್ದು 20 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಧಾನಿಯವರು ಮೃತರ ಕುಟುಂಬಗಳಿಗೆ ಪ್ರಧಾನಮಂತ್ರಿ ರಾಷ್ಟೀಯ ಪರಿಹಾರ ನಿಧಿಯಿಂದ ತಲಾ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿ ಪರಿಹಾರ ಪ್ರಕಟಿಸಿದ್ದಾರೆ. ಆಕಾಶವಾಣಿ ನ್ಯೂಸ್ನ ವಾಟ್ಸಪ್ ಚಾನೆಲ್ಗೆ ಈಗ 1 ಲಕ್ಷ ಫಾಲೋವರ್ಸ್ಗಳು. ವಾಟ್ಸಪ್ ಚಾನೆಲ್ ದೈನಂದಿನ ತಾಜಾ ಸುದ್ದಿ ಮತ್ತು ಎಚ್ಚರಿಕೆಗಳನ್ನು ಒದಗಿಸುತ್ತದೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಎದುರು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿರುವ ಪಂಜಾಬ್ ಕಿಂಗ್ಸ್ 20 ಓವರ್ಗಳಲ್ಲಿ 163 ರನ್ ಗಳಿಸಿದೆ. ಗುರಿ ಬೆನ್ನತ್ತಿರುವ ಗುಜರಾತ್ ಟೈಟನ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 4.5 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 49 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭರಾತ್ರಿ. ಎಲ್ಲ ಊಟ ಮಾಡಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಸರಿ, ಹಾಗಾದರೆ ಇವತ್ತಿನ ಪ್ರೇಮ ನಿನಾದದ ವಿಷಯ ಏನು, ಯಾವ ಥರ ಹಾಡುಗಳನ್ನು ಕೇಳ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಹಿರಿಯರು ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅವರೆಲ್ಲ ನೀವು ಗಮನಿಸಿರ್ಬೋದು, ಅವರ ಒಂದು ಮದುವೆಯ ಒಂದು ಮದುವೆ ಆಗಿ ಅವರು ಸಂಸಾರ ಮಾಡಿ ಅವರು ಜೀವನ ಸವಿಸಿರೋದು ಮಿನಿಮಮ್ ಅಂದರೂ ಒಂದು 40-50 ವರ್ಷ ಮದುವೆ ಆಗಿ ಜೊತೆಲಿರ್ತಾ ಇದ್ರು ಅಲ್ವಾ. ಇವನ್ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವರು ಕೂಡ ಇವಾಗ ಮದುವೆ ಆಗಿ ಒಂದು 30-40 ವರ್ಷ ಆಗಿರುತ್ತೆ. ಆದರೆ ನೀವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ, ಮದುವೆ ಆಗಿ ವಿತಿನ್ 6 ಮಂತ್ ಅಥವಾ ಒಂದು 2-3 ವರ್ಷದೊಳಗಡೆನೇ ಡಿವೋರ್ಸ್ ಆಗ್ತಾ ಇದೆ ಇಲ್ವಾ. ಇನ್ನು ಕೆಲವರು ಮದುವೆನೇ ಬೇಡ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಮದುವೆ ಆದ್ರೂ ಮಕ್ಕಳು ಬೇಡ ಅಂತಿದ್ದಾರೆ. ಯಾಕೆ, ಎಲ್ಲಿ ಚೇಂಜ್ ಆಯಿತು ಈ ಒಂದು ಜನರೇಷನ್ ಗ್ಯಾಪ್? ಮುಂಚೆ ಇದ್ದಿದ್ದ ಅಡ್ಜಸ್ಟ್ಮೆಂಟು, ಆ ಪ್ರೀತಿಯ ಬಾಂಧವ್ಯ, ಆ ಒಂದು ನಂಬಿಕೆ, ಆ ಸಂಬಂಧಗಳಲ್ಲಿದ್ದ ನಂಬಿಕೆ ಯಾವಾಗಿಂದ ಕಮ್ಮಿ ಆಗ್ತಾ ಬಂತು? ಯಾರ ಕಾರಣ ಇದಕ್ಕೆ? ಕುಟುಂಬ ಕಾರಣನ, ನಮ್ಮ ಸುತ್ತಲಿನ ಸಮಾಜ ಕಾರಣನ? ಯಾಕೆ ಎಲ್ಲಿ ಎಲ್ಲಿ ಎಡವಿದ್ವಿ ನಾವು? ಯಾಕೆ ಇವತ್ತಿನ ಒಂದು ಜನರೇಷನ್ ಮಕ್ಕಳಿಗೆ ಅಥವಾ ಯುವಕ ಯುವತಿಯರಿಗೆ ಆ ಒಂದು ತಾಳ್ಮೆ ನಮ್ಮ ಹಿರಿಯರಲ್ಲಿ, ನಮ್ಮ ಒಂದು 70-80-90s ಕಾಲದಲ್ಲಿದ್ದ ಒಂದು ತಾಳ್ಮೆ, ಆ ಒಂದು ಸಂಬಂಧನ ಉಳಿಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಮನಸ್ಸಿನ ಭಾವನೆ ಇವತ್ತಿನ ಯುವಕ ಯುವತಿಯರಲ್ಲಿ ಯಾಕೆ ಇಲ್ಲ, ಯಾಕೆ ಕಮ್ಮಿ ಆಗ್ತಾ ಇದೆ? ನಿಮಗೇನನ್ಸುತ್ತೆ ಈ ವಿಷಯದ ಬಗ್ಗೆ? ಇವತ್ತೊಂದು ಸೀರಿಯಸ್ ಚರ್ಚೆ ಮಾಡೋಣ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಮನದ ಮಾತನ್ನು ನಮಗೆ ಬರೆದು ಕಳಿಸ್ಬೇಕು ಅಂತ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9483091029, 9483091029.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂದಿನ ಜನರೇಷನ್ನ ಯುವಕ ಯುವತಿಯರ ಮದುವೆ ಸಂಬಂಧಗಳು ಜಾಸ್ತಿ ವರ್ಷ ಮುಂದುವರಿತಾ ಇಲ್ಲ, ಬೇಗ ಡಿವೋರ್ಸ್ ಆಗ್ತಾ ಇದೆ, ಅಥವಾ ಸಂಬಂಧಗಳಲ್ಲಿ ಬೇಗ ಬಿರುಕು ಬಿಡ್ತಾ ಇದೆ, ಏನಿರ್ಬೋದು ಇದಕ್ಕೆ ಕಾರಣ ಅಂತ ಕೇಳಿದೆ. ಅಥಣಿ ಚಂದ್ರಕಾಂತ್ ತಂಬಟ್ ಅವ್ರು ಹೇಳ್ತಿದ್ದಾರೆ, ಭರತ್ ಲೋನಾರಿ ಅವ್ರು ಹೇಳ್ತಿದ್ದಾರೆ, ನಮ್ಮಿಬ್ಬರ ಅನಿಸಿಕೆ ಹೀಗಿದೆ, ಹೆಣ್ಮಕ್ಕಳು ಈಗಾಗಲೇ 20 ವರ್ಷದ ಒಳಗೆ ಹೆಚ್ಚಿನ ಜ್ಞಾನ ಪಡೆದುಕೊಂಡ್ರು, ಅಂದರೆ ಹೆಣ್ಮಕ್ಕಳು ಈಗ ಜಾಸ್ತಿ ಓದ್ತಾ ಇದ್ದಾರೆ, ಪ್ರತಿಯೊಂದು ಒಂದು ಡಿಪಾರ್ಟ್ಮೆಂಟ್ನಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಅವರು ಮುಂದಿದ್ದಾರೆ. ಆ ಒಂದು ಬಂದಿರುವ ಜ್ಞಾನ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾಡೋದಕ್ಕೆ ಪ್ರಚೋದಿಸ್ತಾ ಇದೆ, ಇದು ಸತ್ಯ. ಇದಕ್ಕಿಂತ ಮುಂಚೆ 100 ವರ್ಷಗಳ ಹಿಂದೆ ಶಿಕ್ಷಣ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳು ಕಲಿಯೋದು ಕಡಿಮೆ ಇದ್ದಿದ್ದರಿಂದ ಪ್ರಪಂಚ ಸಂಸಾರ ಸೊಗಸಾಗಿ ಹೊಂದಿಕೊಂಡು ಹೋಗ್ತಾ ಇದ್ರು, ಬೇರೆ ಮಾರ್ಗ ಇರಲಿಲ್ಲ, ಏನಂತೀರಾ ಅಂತ ಹೇಳಿ ಅವರ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಕಾಯಿಸುವ ಹುಡುಗಿಯರ ಹಾಡು ಕೇಳಿ ತುಂಬ ಖುಷಿಯಾಯಿತು ಮೇಡಮ್, ಮೈ ಮನ ಪುಳಕಗೊಂಡಿತ್ತು ಅಂತಿದ್ದಾರೆ. ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ ನೀವು ಕೇಳಿರೋ ಪ್ರಶ್ನೆಗಳ ಸಮಸ್ಯೆ ನಮ್ಮನ್ನು ತುಂಬ ದಿನದಿಂದ ಕಾಡ್ತಾ ಇದೆ, ಏನು ಉತ್ತರ ಹುಡುಕಬೇಕು ಅಂತ ತಿಳಿದಾ ಇಲ್ಲ, ಕೇಳುಗರ ಅಭಿಪ್ರಾಯವನ್ನು ತಿಳ್ಕೊಳ್ತೀನಿ ಆಮೇಲೆ ನಮ್ಮ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತಿದ್ದಾರೆ. ಕಾರ್ಯಕ್ರಮ ಸೂಪರ್ ಆಗಿದೆ, ಮಧುರವಾದ ಹಾಡುಗಳು ಕೇಳಿಸ್ತಾ ಇದ್ದೀರಾ, ಹಾಗೆಯೇ ಒಂದೊಳ್ಳೆ ವಿಷಯವನ್ನು ತಗೊಂಡಿದ್ದೀರಾ, ಖಂಡಿತವಾಗಿಯೂ ಚರ್ಚೆ ಮಾಡೋಣ ಅಂತಿರೋದು ಅನ್ನಪೂರ್ಣ ಯಶಸ್ವಿನಿ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಬೇಗ ಬೇಗ ಬರೆದು ಕಳಿಸಿ. ಯಾಕೆ ಇರ್ಬೋದು, ಎಲ್ಲಿ ಎಡವಿರಬಹುದು ನಮ್ಮ ಸಂಬಂಧಗಳ ಇತ್ತೀಚಿನ, ಬರೀ ಗಂಡ ಹೆಂಡತಿ ಸಂಬಂಧ ಅಂತ ಅಲ್ಲ, ಅದು ತಂದೆ ತಾಯಿ ಮಕ್ಕಳ ಸಂಬಂಧ ಇರ್ಬೋದು, ಅಣ್ಣ ತಂಗಿ ಅಕ್ಕ ತಮ್ಮ, ಒಟ್ಟಿನಲ್ಲಿ ಮನುಷ್ಯ ಸಂಬಂಧಗಳು ಇತ್ತೀಚೆಗೆ ಗಟ್ಟಿಯಾಗಿ ಉಳಿತಾ ಇಲ್ಲ, ಬೇಗ ಬೇಗ ಬಿರುಕುಗೊಳ್ತಾ ಇದೆ, ದೂರ ಆಗ್ತಾ ಇದ್ದಾರೆ. ಏನಿರಬಹುದು ಹಿಂದಿನ ಕಾರಣ, ಏನನ್ಸತ್ತೆ, ನಿಮ್ಮ ಅನುಭವದ ಮಾತು ನಮ್ಮನ್ನು ಬಂದು ತಲುಪಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029, 9849 ಒಂಬತ್ತು 4 8 3 0 9 1 0 2 9 9 4 8 3 0 9 1 0.

ಒಟ್ಟಾಗೆ ಮಡಿವ ಕಟ್ಟಾಣೆ ಕೊಟ್ಟ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಸಂಬಂಧಗಳು, ಸಂಬಂಧಗಳ ಬಿರುಕುಗಳು, ಯಾಕೆ ಬೇಗ ಇಷ್ಟು ಬೇಗ ಡಿವೋರ್ಸ್ ಆಗ್ತದೆ, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರೋ ಒಬ್ರು ಲಿಸ್ನರ್ಸ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್ ಅಂತ ಅಂದರು. ನಾನು ನಿಮ್ಮ ಆರ್ ಜೆ ಸ್ವಾತಿ ಮಾತಾಡ್ತಾ ಇರೋದು. ಸರಿ, ಯಾರ್ಯಾರು ಏನೇನು ಕಳಿಸಿದ್ದಾರೆ, ಸಂದೇಶವನ್ನು ಕಳಿಸಿದ್ದಾರೆ ನೋಡೋದಾದರೆ, ಸೇಡಂ ತಾಲೂಕು ಕೋಡ್ಲಾದಿಂದ ಶಿವಲಿಂಗಯ್ಯ ಸ್ವಾಮಿ ಅವರು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಿದೆ ಮೇಡಮ್ ಅಂತಿದ್ರೆ, ಯಾರಿದು ತುಂಬ ದೊಡ್ಡ ಮೆಸೇಜ್ ಕಳಿಸಿದಾರಲ್ಲ, ಮುನಿಸ್ವಾಮಿ ಅವರು ಲಗ್ಗೆರೆಯಿಂದ ಹೇಳ್ತಾ ಇದ್ದಾರೆ. ಅವರ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ, ಅಂದರೆ 90ರ ದಶಕದಿಂದ ಇವತ್ತಿನ ತನಕ ನೋಡೋದಾದರೆ, ನಗರೀಕರಣ ಹೆಚ್ಚಾದಂತೆ, ವ್ಯಾಪಾರೀಕರಣ ಹೆಚ್ಚಾದಂತೆ, ಔದ್ಯೋಗಿಕ ಕ್ಷೇತ್ರ ಶಿಕ್ಷಣ ಕೂಡ ಜಾಸ್ತಿಯಾಗಿದೆ. ಹುಡುಗ ಹುಡುಗಿಯರು ಕಾರ್ಯನಿರ್ವಹಿಸುತ್ತಿದ್ದು ನಾನೇನು ಕಡಿಮೆ ಇಲ್ಲ ಅನ್ನುವಂತಹ ಭಾವನೆ ಇಬ್ಬರಲ್ಲಿಯೂ ಇದ್ದು, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳದೆ ಪ್ರೀತಿಸಿ ಮದುವೆ ಮಾಡಿಕೊಂಡು ಕೆಲವೇ ಕೆಲವು ದಿನಗಳಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಕೊನೆ ಹೇಳ್ತಾರೆ. ಇದಕ್ಕೆ ಕಾರಣ ಇಬ್ಬರಲ್ಲಿಯೂ ದುಡಿಮೆ, ಹಣ ಜೊತೆಗೆ ಉತ್ತಮವಾದ ಆಕರ್ಷಣೆ, ಮೊಬೈಲ್ಗಳ ಹಾವಳಿ, ನಾನಾ ರೀತಿಯಾದಂತಹ ಆಕರ್ಷಣೆ ಈ ರೀತಿ ಆಗ್ತಾ ಇದೆ. ಹಿಂದೆ ನಮ್ಮ ತಾತ ಮುತ್ತಾತ, ಅಪ್ಪ ಅಮ್ಮ ಇವರಲ್ಲಿ ಯಾವುದೇ ಭೇದ ಭಾವ ಇರ್ತಿರಲಿಲ್ಲ. ಒಬ್ಬರನ್ನೊಬ್ಬರು ನಂಬ್ತಾ ಇದ್ರು, ನಂಬಿಕೆ ಇಡ್ತಾ ಇದ್ರು, ಕಷ್ಟ ಸುಖವನ್ನು ಅರಿತು ಬಾಳ್ತಾ ಇದ್ರು, ಅವಿಭಕ್ತ ಕುಟುಂಬದಿಂದ ಕೂಡಿದ ಕುಟುಂಬದಲ್ಲಿ ಇದ್ರು. ಹಾಗಾಗಿ ಸರಿಯಾದ ಒಂದು ಸಂಸ್ಕಾರದಿಂದ ಕೂಡಿದವರಾಗ್ತಿದ್ರು. ಈಗಿನ ಜನರಿಗೆ ಯಾವುದೇ ಸಂಸ್ಕಾರ ನಾವು ಏನೇ ಕಲಿಸಿದ್ರು ಕೂಡ ಕಲಿತಾ ಇಲ್ಲ, ಕಲಿಯೋ ಮನಸ್ಸು ಮಾಡ್ತಾ ಇಲ್ಲ. ಕಾರಣ ಸಾಮಾಜಿಕ ಜಾಲತಾಣಗಳ ಹಾವಳಿ, ವಿದೇಶಿ ವಸ್ತುಗಳ ಮೇಲಿನ, ತಿನಿಸುಗಳ ಮೇಲಿನ, ಜನರ ಮೇಲಿನ ಆಡಿಯೋ ವಿಡಿಯೋಸ್, ವೇಷಭೂಷಣಗಳ ಮೇಲಿನ ಆಕರ್ಷಣೆಯಿಂದ ಈ ರೀತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮದುವೆ, ಸಂಸಾರ ಏನು, ಮಕ್ಕಳು ಏನು, ಬೇಡದೆ ಇದ್ದು ಅತಿ ಶೀಘ್ರದಲ್ಲಿಯೇ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾದ ನಾಗರಿಕತೆಯಂತೆ ಭಾರತೀಯ ನಾಗರಿಕತೆಯು ಕೂಡ ಅತಿ ಶೀಘ್ರದಲ್ಲೇ ಮುಳುಗಿ ಹೋಗಬಹುದು ಅನ್ನೋ ಸಂದೇಹ ನನ್ನನ್ನು ಕಾಡ್ತಾ ಇದೆ ಅಂತ ಹೇಳ್ತಿರೋದು ಮುನಿಸ್ವಾಮಿ ಅವರು ಲಗ್ಗೆರೆಯಿಂದ. ಇಂದಿನ ಪ್ರೇಮನಿನಾದದ ವಿಚಾರ ಪ್ರಸ್ತುತವಾಗಿದೆ. ಈಗಿನ ಕಾಲಘಟ್ಟದಲ್ಲಿ ಮದುವೆ ಕೊನೆಯ ಆಯ್ಕೆಯಾಗಿದೆ. ನಾನು ಒಬ್ಬ ಮಗನ ತಾಯಿಯಾಗಿ ಈ ಮಾತು ಹೇಳ್ತಾ ಇದ್ದೀನಿ. ಹುಡುಗಿಯರು ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡೋ ಸ್ವಾತಂತ್ರ್ಯವಾಗಿ ಬದುಕ್ತಾ ಇದ್ದಾರೆ. ತವರು ಮನೆಯವರು ಮಗಳು ಕೈ ತುಂಬ ಸಂಪಾದಿಸ್ತಾ ಇದ್ದಾಳಲ್ವಾ ಅಂತ ಹೇಳಿ ಖುಷಿಯಲ್ಲಿದ್ದಾರೆ. ಅವರ ಆಯ್ಕೆ ಕೇವಲ ವರನ ಪ್ಯಾಕೇಜ್ ಮೇಲೆ ಅವಲಂಬನೆ ಆಗಿದೆ. ಯಾವುದೇ ರೀತಿಯ ಹೊಂದಾಣಿಕೆಗೆ ತಯಾರಾಗಿಲ್ಲ. ತಂದೆ ತಾಯಿಯ ಹೇಳಿದ ಮಾತು ಕೇಳಲ್ಲ. ಇಷ್ಟೆಲ್ಲ ಯೋಚನೆ ಮಾಡಿ ಮದುವೆಯಾದರೂ ಆರ್ಥಿಕ ಸ್ವಾತಂತ್ರ್ಯ ಇರೋದ್ರಿಂದ ಯಾವುದೇ ಜವಾಬ್ದಾರಿ ಇಷ್ಟಪಡದೆ ಬೇರೆಯಾಗೋದಕ್ಕೆ ಬಯಸ್ತಾರೆ ಅಂತಿರೋದು ಮೀರಾ ಸುಭಾಷ್ ಕುಲಕರ್ಣಿ, ಕೆಂಗೇರಿ, ಬೆಂಗಳೂರಿನಿಂದ. ಹಾಗಾದರೆ ಬರೀ ದುಡ್ಡು ಮಾತ್ರ ಆ ಒಂದು ಸಂಬಂಧವನ್ನು ಬಿರುಕುಗೊಳಿಸೋದಕ್ಕೆ ಕಾರಣ ಆಗ್ತಾ ಇದೆಯಾ? ಬರೀ ದುಡ್ಡಿಂದ ಮಾತ್ರ, ದುಡ್ಡಿದ ತಕ್ಷಣ ಆ ಒಂದು ಸಂಬಂಧ ಬೇಡ, ಜವಾಬ್ದಾರಿ ಬೇಡ ಅಂತ ಬಿಟ್ಟು ಹೋಗ್ತಾರಾ? ಇಲ್ಲ, ಅಲ್ಲಿ ಬೇರೆ ಇನ್ನೇನೋ ಇದೆ. ಏನಿದೆ ಹೇಳ್ತೀನಿ, ನಿಮಗೆ ಗೊತ್ತಿದ್ರೆ ನೀವು ಕೂಡ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 9483091029.

ಸೆವೆಂಟೀಸ್ ಏಯ್ಟೀಸ್ ನೈಂಟೀಸ್ ಆ ಒಂದು ಸಮಯದಲ್ಲಿ ಹೇಗಿತ್ತು ಅಂದರೆ ಕುಟುಂಬ ಅಂದರೆ ಅವಿಭಕ್ತ ಕುಟುಂಬಗಳು ಜಾಸ್ತಿ ಇರ್ತಾ ಇತ್ತು. ಸೊ ಮನೆ ತುಂಬ ಜನ, ಆ ಒಂದು ಮಕ್ಕಳಿಗೆ ಚಿಕ್ಕಲಿಂದನೇ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಈ ಥರ ಎಲ್ಲ ಸಂಬಂಧಗಳ ಒಂದು ಹೆಸರುಗಳು ಕೂಡ ಗೊತ್ತಾಗ್ತಾ ಇತ್ತು. ಮತ್ತು ಒಂದೊಂದು ಸಂಬಂಧದ ಜೊತೆ ಆ ಬಾಂಧವ್ಯ ಬೆಳೀತಾ ಇತ್ತು. ಇನ್ನು ಆ ಒಂದು ಕುಟುಂಬಗಳಲ್ಲಿ ಹೇಗೆ ಅಂದರೆ ಏನೋ ಒಂದು ಸ್ವಲ್ಪ ಇವತ್ತು ಊಟ ಕಮ್ಮಿ ಇದೆ ಅಂದರೆ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಅಥವಾ ಯಾವುದೋ ಒಂದು ಕೆಲಸಕ್ಕೆ ದುಡ್ಡು ಕಮ್ಮಿ ಇದೆ ಅಂದರೆ ಆ ಇರೋ ದುಡ್ಡಲ್ಲಿ ಆ ಸಂಸಾರವನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗಬೇಕು, ಇಂಥದ್ದನ್ನೆಲ್ಲ ಬೆಳೀತಾ ಇರೋ ಮಕ್ಕಳಿಗೆ ತಾಯಿ ತಂದೆ ಅಜ್ಜ ಅಜ್ಜಿ ಅವರೆಲ್ಲ ಕೂತ್ಕೊಂಡು ಕೈ ತುತ್ತು ಹಾಕ್ತಾನೋ ಅಥವಾ ಪ್ರತಿದಿನ ರಾತ್ರಿ ಊಟ ಮಾಡ್ತಾನೋ ಮಾತಾಡ್ತಾನೋ ಇದನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ರು. ಅಂದರೆ ಬಾಲ್ಯದಿಂದಲೇ ಬರೀ ಸ್ಕೂಲ್ ಎಜುಕೇಷನ್ಸ್ ಮಾತ್ರ ಸಿಗ್ತಾ ಇರಲಿಲ್ಲ, ಜೀವನದ ಪಾಠಗಳು ಕೂಡ ಒಂದೊಮ್ಮೆ ಹೇಳ್ತಾ ಇದ್ರು. ಇನ್ನು ಕೆಲವು ಟೈಮ್ ಅವರನ್ನು ನೋಡಿ ಮಕ್ಕಳು ಬರೀ ನೋಡಿನೇ ಕಲಿತಾ ಇದ್ರು. ಎಷ್ಟೋ ಸಲ ಹೆಣ್ಣು ಮಕ್ಕಳಿಗೆ ತಾಯಂದರು ಹೇಳ್ತಾ ಇದ್ರು, ಇದು ನಿನ್ನ ಮನೆ, ನೆಕ್ಸ್ಟ್ ನಿನ್ನ ಗಂಡನ ಮನೆಗೆ ಹೋಗ್ತೀಯಾ, ಅಲ್ಲಿ ಬೇರೆಯೇ ಕುಟುಂಬ ಇರುತ್ತೆ, ನಿನ್ನ ತವ್ರ ಮನೆ ಒಂದು ಗೌರವವನ್ನು ಉಳಿಸ್ಬೇಕು, ಹೆಣ್ಣು ಅಂದರೆ ಅಡ್ಜಸ್ಟ್

ಮಾಡ್ಕೊಂಡು ಹೋಗ್ಬೇಕು, ಹೀಗೆ ಹೀಗೆ ಈ ತರ ನೀತಿ ಪಾಠಗಳಿಗೇನು ಕಮ್ಮಿನೇ ಇರ್ತಾ ಇರಲಿಲ್ಲ. ಸೊ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಮಕ್ಕಳು ಸಣ್ಣಲಿದ್ದಾಗ್ಲಿಂದನೇ ಹೇಳ್ತಾ ಇದ್ರು, ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಗಂಡ್ಮಕ್ಳಿಗೂ ಹೇಳ್ತಾ ಇದ್ರು. ಅವಾಗಿನ ಒಂದು ಪರಿಸ್ಥಿತಿ ಹೇಗಿತ್ತು, ಅವಾಗಿನ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ ಬರೀ ಗಂಡ್ಮಕ್ಳು ದುಡಿದ್ರೆ ಸಾಕಾಗ್ತಾ ಇತ್ತು ಜೀವನ ನಡೆಸೋದಕ್ಕೆ. ಆದರೆ ಇತ್ತೀಚಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಕೂಡ ಓದಿರ್ತಾರೆ, ಅವ್ರಿಗೂ ನಾವು ಇಂಡಿಪೆಂಡೆಂಟ್ ಆಗಿ ದುಡ್ದು ನಮ್ಮ ಒಂದು ದುಡಿಮೆನ ನಾವೇ ಖರ್ಚು ಮಾಡ್ಕೊಳಕ್ಕೆ ದುಡ್ಡು ದುಡಿಬೇಕು ಅನ್ನೋ ಒಂದು ಆಸೆ ಇರತ್ತೆ. ಆದರೆ ಇಲ್ಲಿ ತಪ್ಪು ಆಗ್ತಾ ಇರೋದು ತಂದೆ ತಾಯಿಯಿಂದ. ಅವರು ತಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಕೊಟ್ಬಿಟ್ಟಿರ್ತಾರೆ. ಅವರು ಒಂದು ಬಟ್ಟೆ ಕೇಳಿದ್ರೆ ಇವರು 10 ಬಟ್ಟೆ ಕೊಡ್ಸಿರ್ತಾರೆ. ಅವ್ರು ಇನ್ನೇನು ಅವ್ರು ಕೇಳೋಕ್ಕಿಂತ ಮುಂಚೆನೇ ಎಲ್ಲ ತಂದು ಕೊಟ್ಬಿಟ್ಟಿರ್ತಾರೆ. ಸೊ ಆ ಮಕ್ಕಳಿಗೆ ಕಷ್ಟ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಯಾರ ಜೊತೆ ಹೇಗಿರಬೇಕು, ಆ ಒಂದು ನಮ್ಮ ಸಂಸ್ಕಾರ ಆಚಾರ ವಿಚಾರ ಅಥವಾ ಜೀವನದಲ್ಲಿ ಒಂದು ಪುಟಾಣಿ ಸೋಲನ್ನು ಕೂಡ ಅವರಿಗೆ ಎದುರಿಸೋದಕ್ಕೆ ಗೊತ್ತಿರಲ್ಲ. ಯಾಕಂದರೆ ತಂದೆ ತಾಯಿ ಸಣ್ಣಲ್ಲಿಂದಾನೇ ನೀನು ಯಾವಾಗಲೂ ಗೆಲ್ಲಬೇಕು, ನಿನಗೇನೇನು ಬೇಕು ಹೇಳು, ಎಲ್ಲ ನಾನು ಮಾಡಿಕೊಡ್ತೀನಿ ಅಂತ ಆ ಒಂದು ಅತಿಯಾದ ಪ್ರೀತಿ ಅತಿಯಾದ ವ್ಯಾಮೋಹ ಅವ್ರಿಗೆ ಗೊತ್ತಿಲ್ಲದೆ ಆ ಒಂದು ಮಕ್ಕಳ ಮೇಲೆ ಕೊಟ್ಟಿರ್ತಾರೆ. ಆ ಮಕ್ಕಳು ಮುಂದೆ ದೊಡ್ಡವರಾದಮೇಲೆ ಮದುವೆ ಆದಮೇಲೆ ಇನ್ಯಾವುದೋ ಒಂದು ಕುಟುಂಬದ ಜೊತೆ ಅಡ್ಜಸ್ಟ್ ಆಗಬೇಕು ಅಥವಾ ನನ್ನ ಕಂಫರ್ಟ್ ಲೆವೆಲಿಂದ ನಾನು ಹೊರಗಡೆ ಬರಬೇಕು ಅಂದಾಗ ಆ ಮನಸ್ಸು ಒಂದು ಸ್ವಲ್ಪ ಸ್ಥಿಮಿತ ಕಳ್ಕೊಳ್ಳುತ್ತೆ. ಯಾಕಂದರೆ ಆ ಕಂಫರ್ಟ್ ಲೆವೆಲಲ್ಲಿ ಬೆಳೆದಿರ್ತಾರಲ್ವಾ ಅಪ್ಪ ಅಮ್ಮನ ಮನೆಯಲ್ಲಿ ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಇಷ್ಟು ದಿವಸ ಅಮ್ಮನ ಮುದ್ದಲ್ಲಿ ಬೆಳೆದವರು ಈಗ ಸಡನ್ನಾಗಿ ಹೆಂಡತಿ ಹೇಳೋಕೆ ಕೇಳಬೇಕು ಅಂದ ತಕ್ಷಣ ಒಂದು ಸ್ವಲ್ಪ ಈಗೋಗೆ ಹರ್ಟ್ ಆಗಿಬಿಡುತ್ತೆ. ಸೊ ಈ ಥರದ್ದೆಲ್ಲ ಆದಾಗ ಗಂಡ ಹೆಂಡತಿ ಜಗಳ ಆಡಿ ಮತ್ತೆ ಅವರು ಅಪ್ಪ ಅಮ್ಮನ ಮನೆಗೆ ಬಂದಾಗ ಅಪ್ಪ ಅಮ್ಮ ಮುಂಚೆ ಆದರೆ ಏನೇ ಜಗಳ ಆದರೂ ಇಲ್ಲ ಇಲ್ಲ ನಿನ್ನ ಗಂಡನ ಮನೆ ನೀನು ಅಲ್ಲೇ ಹೋಗಿರಬೇಕು ಅಂತ ವಾಪಸ್ ಕಳಿಸೋರು, ಈಗ ಎಷ್ಟೋ ಕಡೆ ಆಗಲ್ವ ನಿಮಗೆ ಸರಿ ಬಂದುಬಿಡು ನಾವು ನೋಡ್ಕೋತೀವಿ ಅಂತ ಹೇಳಿಬಿಡ್ತಾರೆ. ಸೊ ಇಲ್ಲಿ ಬರೀ ಯುವಕ ಯುವತಿಯರ್ದು ಮಾತ್ರ ತಪ್ಪಂತ ಅನಿಸಲ್ಲ, ಅದರಲ್ಲಿ ಕುಟುಂಬದ ಪಾಲು ಕೂಡ ಇರುತ್ತೆ. ತಂದೆ ತಾಯಿ ಆ ಒಂದು ಕುಟುಂಬ ಆ ಒಂದು ನಾವು ಬೇರೆಗೆ ಈಗ ಹೇಳ್ತಾರಲ್ವಾ ಬೇವಿನ ಮರ ನೆಟ್ಟು ಮಾವಿನ ಹಣ್ಣು ಬೇಕು ಅಂದರೆ ಸಿಗುತ್ತಾ ಅಂತ, ಅದಕ್ಕೆ ಇವತ್ತಿನ ಮಕ್ಕಳಿಗೆ ಬಾಲ್ಯದಿಂದನೇ ಒಂದಷ್ಟು ನಮ್ಮ ನೀತಿ ಸಂಸ್ಕಾರ ಸಂಸ್ಕೃತಿ ಎಲ್ಲದನ್ನು ಕಲಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ಮುಂದಿನ ಒಂದು ಪೀಳಿಗೆ ಈ ಥರ ಆಗಲ್ಲ ಅನ್ನೋದೇನು ಅನಿಸ್ಬೋದೇನು. ನಿಮಗೇನು ಅನಿಸುತ್ತೆ ಬೇಗ ಬೇಗ ಕಳಿಸಿ, ಸಮಯ 10:49 ಆಗೇ ಹೋಯಿತು. ನಿಮ್ಮೆಲ್ಲರ ಸಂದೇಶವನ್ನು ಕೂಡ ಸಮಯದ ಪರಿಧಿಯಲ್ಲಿ ಓದ್ತೀನಿ. ಸದ್ಯಕ್ಕೆ ಈ ಹಾಡು ಕೇಳಿ.

ವೆಂಕಟೇಶ್ ಮಿರ್ಲೆ ಅಟ್ಟೂರ್ ಲೇಔಟ್ ಯಲಹಂಕದಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತಿದ್ರೆ, ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ನಮಸ್ತೆ ಸ್ವಾತಿ ಮೇಡಮ್, ಪ್ರೇಮ ನಿನಾದದಲ್ಲಿಯ ಹಾಡುಗಳು ಹಾಗೂ ಇವತ್ತಿನ ವಿಷಯ ತುಂಬ ಇಷ್ಟ ಆಯಿತು, ಹಾಡುಗಳ ಆಯ್ಕೆ ಚೆನ್ನಾಗಿದೆ ಅಂತಿದ್ರೆ, ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು, ಚಂದದ ಹಾಡುಗಳು, ನಿಮ್ಮ ಆಯ್ಕೆ ಮಾಡಿದ ವಿಷಯ ತುಂಬ ಅರ್ಥಪೂರ್ಣವಾಗಿದೆ. ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಒಂದು ಆಡಂಬರವಾಗಿದೆ, ಹೊಂದಾಣಿಕೆ ಇಲ್ಲ, ನಾನೇನು ಕಡಿಮೆ ಅನ್ನುವಂತಹ ಕಾಲ ಬಂದ್ಬಿಟ್ಟಿದೆ. ಏನೂ ಮಾಡೋ ಹಾಗಿಲ್ಲ, ದುಡ್ಡಿನ ಮೇಲೆ ಎಲ್ಲ ನಿಂತಿದೆ ಈಗಿನ ಜೀವನ ಅಂತಿರೋದು ಮಮತಾ ಮೇಘ ಧ್ರುವ ಭಟ್ನಿ ಕೇಶವಪುರ ಹುಬ್ಬಳ್ಳಿಯಿಂದ. ಕುಮಾರಸ್ವಾಮಿಯವರು ಮೈಸೂರಿನಿಂದ ಇವತ್ತಿನ ಪ್ರೇಮನಾದ ಕಾರ್ಯಕ್ರಮ ಅವಿಭಕ್ತ ಕುಟುಂಬದಿಂದ ತವರು ಮನೆಯಿಂದ ವಿವಾಹ ಆಗಿ ಸ್ವತಂತ್ರಳಾದಾಗ ಅವರು ಒಂದೇ ಕಾರಣಕ್ಕೋಸ್ಕರ ಬರೋದಿಲ್ಲ, ಹಲವಾರು ಕಾರಣಕ್ಕೋಸ್ಕರ ಒಂದೊಂದು ಸಂಸಾರವನ್ನು ಬಿಟ್ಟು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರೇಮಿಗಳು ಹಿರಿಯರ ಒಪ್ಪಿಗೆಯಲ್ಲಿ ಮದುವೆಯಾಗಿ ಹೊಣೆಗಾರಿಕೆಯನ್ನು ಪೋಷಕರಿಗೆ ನೀಡಿ ಯೌವನದ ದಿನಗಳ ಪ್ರೀತಿಯಲ್ಲಿ ಕಳೆಯುತ್ತಾ ಕರ್ತವ್ಯ ಮರೆತು ಅನುರಾಗದಿ ಮುಳುಗಿರ್ತಾರೆ ಅಂತಿರೋದು ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ. ಮದುವೆ ಅನ್ನೋದು ಅತ್ಯಂತ ಪವಿತ್ರವಾದ ಬಂಧನ, ಆದರೆ ಅದು ಈಗ ಕೇವಲ ವ್ಯವಹಾರಿಕವಾಗಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು ದೊಡ್ಡದಾಗಿ ಪರಸ್ಪರ ಪ್ರೀತಿ ನಂಬಿಕೆ ಇಲ್ಲದೆ ವಿಚ್ಛೇದನದಲ್ಲಿ ಮುಗಿತಾ ಇದೆ ಅಂತಿದ್ದಾರೆ. ಬಿಂದುಮತಿ ಯಲಹಂಕ ಉಪನಗರದಿಂದ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ವಿದ್ಯೆ ಕಲಿಯಿಲ್ಲ ಅಂದಿದ್ರು ಕೂಡ ತಂದೆ ತಾಯಿ ಗುರು ಹಿರಿಯರ ಮಾತನ್ನು ಕೇಳ್ತಾ ಇದ್ರು. ಸಂಬಂಧದಲ್ಲಿ ವಿವಾಹ ಆದರೂ ತವರು ಮನೆಯ ಬಳ್ಳಿಯನ್ನು ಅಲ್ಲೇ ಸುತ್ತಕೊಳ್ತಾ ಇದ್ರು. ಈಗ ಎಲ್ಲ ಹೆಣ್ಮಕ್ಳು ಓದಿರ್ತಾರೆ, ಅವ್ರದ್ದೇ ಆಯ್ಕೆ ಮಾಡ್ಕೊಳ್ತಾರೆ, ಹದಿಹರಿಯದಲ್ಲಿ ಬಿಸಿಯಲ್ಲಿ ಯಾವುದೇ ಬಗ್ಗೆ ಯೋಚಿಸದೆ ದುಡುಕ್ತಾರೆ. ಹಿಂದೆ ಗಂಡಿಗೂ ಹೆಣ್ಣಿಗೂ ವಯಸ್ಸಿನ ಅಂತರ ಇರ್ತಾ ಇತ್ತು, ಬಟ್ ಈಗ ಆ ಥರದ್ದು ಇಲ್ಲ, ಏನೂ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರ ನಯ ನಾಜುಕು ಹೊಂದಿಕೊಳ್ಳೋ ಗುಣ ನಾವು ಕಲಿಸ್ಬೇಕು ಅಂತ ಹೇಳ್ತಿದ್ದಾರೆ. ಈ ಹೊತ್ತಿನ ಟಾಪಿಕ್ ತುಂಬ ಚೆನ್ನಾಗಿದೆ, ರಿಲೇಷನ್ಶಿಪ್ ಬಗ್ಗೆ ಅರ್ಥ ಮಾಡಿಸೋದು ಅಮ್ಮನೇ, ನೀವು ಹೇಳಿದ್ದು ಸರಿ ಅಂತ ಹೇಳ್ತಿದ್ದಾರೆ. ಸುಜಾತ ಮಹೇಶ್ ಗುರುಪುರ ಶಿವಮೊಗ್ಗದಿಂದ, ಹಾಡುಗಳು ತುಂಬ ಚೆನ್ನಾಗಿದೆ, ಹಾಗೆಯೇ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸುರೇಶ್ ಬಸವನೂರ ಕಲಬುರಗಿಯಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಮೇಡಮ್, ನೂರಕ್ಕೆ ಈ ವಿಷಯ ಕಾರ್ಯಕ್ರಮದ ವಿಷಯ ಸೂಪರ್ ಮೇಡಮ್, ನೂರಕ್ಕೆ ನೂರಲ್ಲ ಸಾವಿರಕ್ಕೆ ಸಾವಿರ ನಿಜ ಅಂತಿದ್ದಾರೆ. ಸಾಕಷ್ಟು ಸಂದೇಶವನ್ನು ಕಳಿಸಿದ್ದೀರಾ, ಪ್ರತಿಯೊಬ್ಬರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ಸಮಯ 10:56 ಆಯಿತು, ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಒಟ್ಟಿನಲ್ಲಿ

ಪ್ರತಿ ನಿಮ್ಮ ಮನೆಯಲ್ಲಿ ಮಕ್ಕಳು, ಸಣ್ಣ ಮಕ್ಕಳು, ದೊಡ್ಡವರು ಯಾರೇ ಇದ್ರೂ ಕೂಡ ಸಂಬಂಧವನ್ನು ಉಳಿಸ್ಕೊಳ್ಳೋಲಿ ನಿಮ್ಮ ಒಂದು ಪಾತ್ರ ಅವರ ಜೀವನದಲ್ಲಿ ಇರಲಿ. ಅವರಿಗೆ ಆದಷ್ಟು ನೀತಿ ಪಾಠ ಹೇಳ್ತಾ ಇದ್ರು, ಪ್ರೀತಿಯಿಂದ ಸ್ನೇಹಿತರಾಗಿ ಒಂದಷ್ಟು ಕಿವಿ ಮಾತನ್ನು ಹೇಳಿ ಸಂಬಂಧಗಳನ್ನು ಉಳಿಸ್ಕೊಳ್ಳಿ. ನಗ್ತಾ ಇರಿ, ನಗಿಸ್ತಾ ಇರಿ, ವಿವಿಧ ಭಾರತೀಯ ಆಕಾಶವಾಣಿಯನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಮನದ ಭಾವನೆಗಳಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಸದ್ಯಕ್ಕೆ ಕೊನೆಯ ಗೀತೆ ಲಾಲಿ ಹಾಡು ಮೂಡಿ ಬರ್ತಿದೆ. ಬೆಚ್ಚಗೆ ಹೊತ್ಕೊಂಡು ಮಲ್ಕೊಳ್ಳಿ. ಸಿಹಿನಿದ್ದೆ ಸವಿಗನಸು ನಿಮ್ಮದಾಗಲಿ.

0: ಸಮಯ 11:00, ಈಗ ಕೇಳಿ ಆಕಾಶವಾಣಿಯ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಹೆಚ್ಡಿ ತಿಳಿಸಿದ್ದಾರೆ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು.

ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ರೂಪದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ವಿಶ್ವದ ಮೊದಲ ಆಪ್ಟೋಸ್ಟಾರ್ ಇಮೇಜಿಂಗ್ ಉಪಗ್ರಹ ಮತ್ತು ಭಾರತದಲ್ಲಿ ಖಾಸಗಿಯಾಗಿ ನಿರ್ಮಿಸಲಾದ ಅತಿದೊಡ್ಡ ಉಪಗ್ರಹವಾದ ಮಿಷನ್ ದೃಷ್ಟಿಯ ಯಶಸ್ವಿ ಉಡಾವಣೆಗಾಗಿ ಗ್ಯಾಲಕ್ಸಿ ಐ ಸಂಸ್ಥೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಡಾವಣೆಯು ಭಾರತದ ಬಾಹ್ಯಾಕಾಶ ಪಯಣದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಸ್ವಾತಂತ್ರ್ಯ ಮತ್ತು ಬಹುಮಾಧ್ಯಮದ ಮಹತ್ವವನ್ನು ಸಾರಲು ಮೇ 3 ತಾರೀಖನ್ನು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993 ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ಅಂತಾರಾಷ್ಟ್ರೀಯ ಸೂರ್ಯ ದಿನದ ಅಂಗವಾಗಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ನವದೆಹಲಿಯಲ್ಲಿ ರನ್ ಫಾರ್ ಸನ್ ಓಟ ಆಯೋಜಿಸಿತ್ತು. ಕೀನ್ಯಾದಲ್ಲಿ ಈ ವಾರ ಉಂಟಾದ ಭಾರೀ ಮಳೆ ಮತ್ತು ಹಠಾತ್ ಪ್ರವಾಹದಿಂದ ಕನಿಷ್ಠ 10 ಜನರು ಸಾವನ್ನಪ್ಪಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಐಪಿಎಲ್ ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ನೀಡಿರುವ 163 ರನ್ಗಳ ಗುರಿ ಬೆನ್ನತ್ತಿರುವ ಗುಜರಾತ್ ಟೈಟನ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 15.4 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 127 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ನಮ್ಮ ನಿಲಯದ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ 5:53 ಮತ್ತೆ ನಮ್ಮ ನಿಲಯದಿಂದ ಪ್ರಸಾರ ಆರಂಭವಾಗುತ್ತೆ. ಅಲ್ಲಿವರೆಗೂ ಶುಭರಾತ್ರಿ. ಜೈ ಹಿಂದ್.